ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟ

0: ಮಲೆನಾಡಿನಾದ 90.4 ಎಫ್ಎಂ. ಇನಿತ ತುಳು ಕಾರ್ಯಕ್ರಮಗೂ ನಿಲ್ಲಿಗೆ ಮಾತ ಮೊಕ್ಕದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು. ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್.
1: ನಿಕ್ಲೆ ಮಾತ ಗೊತ್ತುಂಡು ಒಂಜಿಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಇರ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲೀಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲೀಷ್ ಬರ್ಯಾರ ಹಿಂಗೆ ಬರೋಂದಿತ್ತು. 10 ವರ್ಷ ಕಲ್ದೆ ಇಂಗ್ಲೀಷ್, 5 ವಾಕ್ಯ ಸರಿ ಇಂಗ್ಲೀಷ್ ಬರ್ಯಾರ ಬರೋಂದಿತ್ತು ಜಪಾಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯ ಪಂಡ ಎಕಡ ಪಂಡ್ಲೆಕ್ಕ ವ್ಯಾವಹಾರಿಕ ನಡೆದಾತ್ರ ಯಾಂತಾಗು ನೀನು ಪನೊಂದುಲ್ಲ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರು ಏರ್ ಲೈಕ್ ವ್ಯಾಕರಣ ಕಲ್ಪಾದಿಚಾರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ಅಪ್ಪಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತಿರ್ನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಇಟ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರೆ ಸಾಧ್ಯ ಕಲ್ಚರ್ ಒಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಯಗ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನ್ ಅವು ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಬಾರಿ ಬಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪು ನಂಚಿನ ಅಗತ್ಯ ನಂಗೆ ಮನಸ್ಸುಂಡು ಅಂಡ ಖಂಡಿತವಾದ್ಲ ಇತ್ತ ಇತ್ತದ ಕಾಲ ಅಂದ್ಯಾನು ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಆಯ್ತ ಮೂಲಕ ಅವನ ಔಪಚಾರಿಕವಾಗಿ ನಂಚಿನ ಒಂದು ಶಿಕ್ಷಣ ತಿಕೊಂದಿತ್ತು ನಂಕ ಅಂಡ ಇತ್ತ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡು ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆಯದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವರೆ ಸಾಧ್ಯ ಆಪಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೀನು ನಮ್ಮ ತೆರೆಯ ನೋಡಾಪಣು ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಣ ಅವನ ಪಚ್ಚೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲ ಅಂಚಾದ ಭಾರಿ ಅಗತ್ಯ ಅವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ 5 ದುಮ್ಮ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನ್ ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದ ಯೋಚನೆ ಮಲ್ತಂಡ ಆರ್ನ ಒಟ್ಟಿಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದ ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿಡ್ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 51 ಐದು ಜಾಸ್ತಿ ಮಾರ್ಕ್ ತಿಕ್ಕಿದ್ವಿ ಜಂಕ್ ಬಾಕಿ ಡೇಟ್ ಪೂರ 89, 91, 92 ತಿಕ್ಕಿದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಡುಪು ಬಾಕಿ ಸಬ್ಜೆಕ್ಟ್ ಲೇಡ್ ಬರೋ ಉಪ್ಪು ಇಂಗ್ಲೀಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ ಪೋದು ಬಿಡ್ತು ಎನ್ನ ಮನಸ್ಸಿಗೆ ಪೋದು ಬಿಡ್ತು ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲ ಇತ್ತು ಆ ಕೀಳರಿಮೆ ದಾದಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ ಏ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿ ಹೊಂದಿತ್ತು ಪರಿಣಾಮ ದಾದಾಂಡ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಆಂಡ ಯಾನೇಪ ರಿಸರ್ಚ್ಗೆ ಬರ್ತಾನ ಸಂಶೋಧನೆಗೆ ಬರ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಡೇಪುನ್ ಜಾಸ್ತಿ ಅಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಆ ಕಾಲೋಡು ಸಂಪತ್ತೈನ ಇಸ್ವಿಡ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋಡೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗ ಹೆಂಗ್ ಗೊತ್ತಾಂಡ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪುರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂಪಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ ಯಾನ್ ದಯಗುನೇನು ಪಂಪೆ ಪಂಡ ತುಳುಕುಲ ಉಂದುವೇ ಸ್ಥಿತಿ ಉಂಡು ಎತೋ ಜನ ಎತೋ ಜನಕ್ಲೆಗ್ ಕೆಲವು ವಿಚಾರ ಗೊತ್ತುಜ್ಜಿ ಅವು ದಾದ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತು ನಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರೀ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೆನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್ ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವು ಉಂಡುಗೆ ತುಳು ಲಿಪಿಟ್ ಬಂಡ ತುಳುತ್ತವು ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತೆ ಬೇತೆ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಒವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚ ತಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವುಲುಂಡುಗೆ ಅಂಚ ಐತ ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗುನೇನ್ ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು ಒಂದು ಬಹಳ ಅಗತ್ಯ ಎಷ್ಟೋ ಜನಕ್ಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎತೋ ಜನಕ್ ಗೊತ್ತುಜ್ಜಿ ಐತ ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಜ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಜ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿಯ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡಲ್ಲೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ಇಡು ವೈನಿ ಅಂತ ಅವೇನು ಸಂಸ್ಕೃತೋಡ ಬಂತೇರು ಆಯ್ ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರು ಸಂಸ್ಕೃತೋಡ ವೈನಿ ಬನ್ಪಾರು ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಕ ಮಲ್ಲದಾಯಗ ಅವಡು ಈ ಪ್ರಶ್ನೆಕೇನ್ವೇ ಸಂಸ್ಕೃತೋಡು ಬರೀ ಸಾತಕ ಮಲ್ಲದಾಯಗ ಅವಡವು ಐತಲ ಐತ ರಚನೆ ಚೇಂಜ್ ಆಪಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ ಜಾಸ್ತಿ ಆಪಂಡ ಇಂಗ್ಲಿಷ್ ಇಡ ಬರೀ ಸಾತಕ ಜಾಸ್ತಿ ಆಪಂಡ ನೋಡಿ ಸುಮಾರು 200 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು ಒಂದು ರೀತಿ ದೂರ ದೀದು ಪೋಡು ಆ ಕಾರಣ ಗಾತ್ರ ಆಯಾ ಆ ಪ್ರಶ್ನೆ ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗು ನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡೆ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೆ ಆಯ್ನ ಒಂಜಿ ಲಿಪಿ ಇತ್ತುಡು ಇತ ಎತ್ತೋ ಭಾಷೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆ ಇತ ಎತ್ತೋ ಭಾಷೆ ಎತ್ತೋ ಭಾಷೆಲು ಬೇತೋ ಲಿಪಿ ಲೇಟ್ ಬರಪಿನೇನು ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೆ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತು ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿತಿನ ದಾಳ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದ ಐಟು ಜೋಕುಲು ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯಪಂಡ ಐಟ್ ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತು ಈ ಭಾಷೆಗೆ ಪ್ರಾಚೀನವಾಯಿನ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯವಪ್ಪು, ದೇವಿ ಮಹಾತ್ಮೆಯ ಒಪ್ಪು, ಅತ್ರ ಕರ್ಣ ಪರ್ವ ಒಪ್ಪು, ರಾಮಾಯಣ ಕಾವ್ಯ ಒಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳು ಬೈದುಂಡು, ತುಳು ಭಾಷೆಡು ಬೈದುಂಡು. ಅಂಚ ಅದುಪ್ಪನಗ ಐತ ಕಲ್ಪನೆ ನಂಕ ಬೋಡು. 15-14 ಶತಮಾನಡು ಐದು ಬಕ್ಕ ದುಂಬು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲಗ ವಾದಿರಾಜ ಸ್ವಾಮಿಲು ಆರು ಕೀರ್ತನೆ ತುಳು ಬರೆತಾರೆ, ತುಳು ಕೀರ್ತನೆ ಬರೆತಾರೆ. ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲು ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು, ಇತ್ತಲ ಕುಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆಡ್ ಪಾಡು ಜೇರು, ತುಳು ಟೇಕಲ ಪುದರ್ಡು ಸೈನ್ ಪಾಡುವೇರು. ಅಂಚದ ಉಪರಾಗ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14 ಶತಮಾನಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ಒಂದು ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಾಬೆ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತುಳುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ. ಅಂತ ಆಗು ನೀನು ಪಣೊಂದುಲ್ಲ ಪಂಡ, ತುಳುಕು ಒಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಲೆ ಮಾತು ಗೊತ್ತುಪ್ಪು, ದ್ರಾವಿಡ ಭಾಷೆಡು ಸುರೂಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದಪ್ಪನಗ ಇಡೀ ದ್ರಾವಿಡ ಭಾಷೆನಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತೆಯರ್ಲ ಪನ್ನೊಂದು ಇದ್ದಿದ್ದು ವಿದ್ವಾಂಸರು ಒಪ್ಪುವರು ಎಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರೂಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದಪ್ಪನಗ ಅದಕ್ಕೊಂದು ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತು ಅಗತ್ಯತೆ ಮನವರಿಕೆ ಆವಡುಂದ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕ ಆವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಶನವಿದಕ್ಕಲು ಬರ್ತೇರು, ಮಿಶನವಿದಕ್ಕಲು ನಿಖಲು ಕನ್ನಡವರು ಬರೆಯರು, ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ಪಂಡ ಮಿಷನರಿದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು ಆ ಉದ್ದೇಶಗಳ ಬತ್ತಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆನ ಕಲ್ತೇರು, ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತೇರು, ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತೇರು. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತೇರು, ತುಳುಟು ಕ್ರೈಸ್ತ ಗೀತೆಯನ್ನು ಬರೆಯರು, ಐದು ಪಕ್ಕ ತುಳುಟು ದುಂಬಲ ಪಠ್ಯರಚನೆ ಮಲ್ತಾರೆ. ಒಂದು ಬಹಳ ಮುಖ್ಯ ತುಳುಟು ಪಠ್ಯರಚನೆ ಮಲ್ದಾರಕಲು ತುಳು ಪಠ್ಯರಚನೆ ಕ್ರೈಸ್ತ ಮಿಷನರಿದಕ್ಕಲು ಮಲ್ದಾರೆ. ತುಳು ಕಲ್ಪಾವಡು ಬಂದಿನ ಒಂದು ಕಲ್ಪನೆ ಅಕಲೆ ದುಂಬೆ ಇತ್ತಿನ ನಮ್ಮ ತುವೆರ ಸಾಧ್ಯ ನಂಗೆ ಇಂತ ಇಂಚೋ 2010 ಬತ್ತಿನ ಇರ್ತಾಂಡಲ್ಲ ಅವ್ರು ದುಂಬೆ ಇತ್ತಿನ ನಮ್ಮ ತುವೆರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿದಕ್ಕಲು ಆ ಕಲ್ಪನೆ ಸುರುಟೇ ಕೊಡ್ತಾರೆ. 1253 ಬೊಕ್ಕ ಉನ್ನೊಂದು ತುವೆರ ಸಾಧ್ಯ ನಮ್ಮ ತುಳು ಬೊಡಾಯಿನಾತ್ ಬರತಿನ ನಮ್ಮ ತುವೆರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ. ತುಳುತ್ತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನೆಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರ್ ಬರೆತೇರ ಆಯ್ತು. ದೇವಿಲ್ ವರ್ಷಿಪ್ ಆಫ್ ತುಳುವಾ ಅಂತ ಇಂಗ್ಲಿಷ್ ಬರೆತೇರು. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ, ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿದಕ್ಕುಲ್ಲ ಮಲ್ತಿನ ನಮ್ಮ ತುವೆರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚಿನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರಡ 1930 ಇಸ್ವಿಡ್ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪುಂಡು. 1900 US ಪಣಿಯಾಡ್ಯರ ನೇತೃತ್ವಡು ಕಿಲ್ಲೇರು ಇತ್ತೇರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತೇರು, ಪೊಳಲಿ ಶಿನಪಾಯಗಡರು ಇತ್ತೇರು. ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಒಂದು ಪಂಪೇರು, ಒಂದು ಪಾತ್ರ ಬಂದ್ಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪುನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪುನು ಕನ್ನಡದ ವಿರುದ್ಧ ಅಂದು. ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪುನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚಿಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಡು, ಬಹಳ ಪ್ರೀತಿನ ಪಡೋಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು, ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಣು ಶಕ್ತಿ, ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದು ಪುನಗ ಆ ರೀತಿದ ಒಂಜಿ ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುರುಟೆ ಭಾಷಣ ಮಲ್ತೇರು ಐದು ಬಕ್ಕ ತುರುಟು ಬರೆಪಿನಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು, ತುಳು ಕಲ್ಪಾವನಂಚಿನ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತಮೇತ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತೋರ ಸಾಧ್ಯ. ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೆ ಆದುಪ್ತು. ನಿಕ ಒಂಜಿ ಪಾತ್ರನು ಯಾನ ಪಂಡ್ರ ಮೂಲು ಇಷ್ಟಪಡತೆ, ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ, ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟನ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಾಲ. ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ಒಪ್ಪಿಯೋಡಾಪಣು, ತುಳು ನೋಪ್ಪಿಯೋಡಾಪಣು, ಕೊಂಕಣಿ ನೋಪ್ಪಿಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಪಿಯೋಡಾಪಣು, ಕೊಂಕಣದ ಬುಲೆಚಿಲ್ ನೋಪ್ಪಿಯೋಡಾಪಣು, ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು ಬಹಳ

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಲ ಗೊತ್ತು ತುಳು ಪಂಪೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಡ್ಲ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುತ್ತೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಟ ಒಂದು ಸುತ್ತು ಪೋಲೆ ಅಗಲ್ ಪಾತ್ರ ಕೇನ್ಲೆ ಅಗಲ್ ಪಾತ್ರ ತುಳ್ತು ತೂಲ ಮುಳ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಉಡು ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕ್ಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕ್ಲೆ ಕ್ಲಾಸ್ ಪಿರಾಯಿ ಬಕ್ಕ ಅಥವಾ ಕ್ಲಾಸ್ ಬುಡಿ ಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಲ ಇಜ್ಜಿ ದುಮ್ಮುಡ್ದು ಎಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೇರಂದ ಫೈನ್ ಪಾಡೊಂದಿತ್ತೇರ್ ಬೆಂಚಿನ ಮಿತ್ತು ಅಂತೇರ್ ಕ್ಲಾಸ್ ಪಿದಾಯ ಪಾಡೊಂದಿತ್ತೇರ್ ತುಳು ಪಾತೇರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನಿ ಎಂಗ್ಲೇನ್ ಕಡಪಡೋದಿತ್ತೇರ್ ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಒಪ್ಪು ಅಪಗದ ಮಾಸ್ಟ್ರನ ಅಕಲ ಉದ್ದೇಶ ಎಡ್ಡನೇ ಒಪ್ಪು ಯಾನ ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೆ ಕಲ್ಪೋಡು ತುಳು ಪಾತೇರನ ಕನ್ನಡ ಓವೇ ಭಾಷೆ ಪಾತೇರ್ ಪಾತೇರ್ ಪಾತೇರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪರ ಸಾಧ್ಯ ಅಂಚಾದ ಪುನಗ ಮಗಳು ಮೂಲ ತುಳುವೆ ಪಾತೇರೆ ಎರಡ ಕ್ಲಾಸ್ ತಗೊಳ್ಳ ತುಳುವೆ ಪಾತೇರೆ ಎರಡ ತುಳು ಬುಲೇರ ಸಾಧ್ಯ ದಾದ ಪಂಪಿನ ಕಲ್ಪನೆ ಉಪ್ಪರ್ಲೇ ಅವು ತಪ್ಪುಂದು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂದಿನ ಇಂಜಿನ ಇತ್ತೆ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತೇರು ಬೇರೆ ಕಾಲೇಜ್ ಇಡ್ಲ ಪಾತೇರು ಬೇರೆ ಶಾಲೆ ಇಡ್ಲ ಪಾತೇರು ಬೇರೆ ಇಲ್ಲಡ್ಲ ಪಾತೇರು ಬೇರೆ ಪೂರ ಪಾತೇರು ಬೇರೆ ಅಂಚಾದ ಪುನಗ ಎತ್ತೋ ನೇನ್ ನಮ್ಮ ತೂರ ಸಾಧ್ಯ ಇತ್ತೆ ಸ್ವಾತಂತ್ರ್ಯ ಪೂರ್ವದ ಬಕ್ಕನೆ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲು ಬೈದ 50 ಜಾಸ್ತಿ ಆತನಿತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸ್ವಂತ ಸಿನಿಮಾಲು ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪಿನಂಚಿನ ಕೆಲಸ ರಂಗಭೂಮಿ ಮಲ್ದಿ ನನ್ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳುತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ 5 ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತಬೇತ ಪ್ರಕಾರಡು ತುಳು ಬೆಲೆಯನ್ನೇ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ನಡ್ದ ಬೊಕ್ಕ ಅಂತೂ ಐಕು ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾನ್ ದಯಗು ನನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇಳಿ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಪಂಡ 1,110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲೆ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಗುನೋ ಉಲ್ಲೇಖ ಮಾಡ್ತಂದ್ರೆ ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಮತ್ತು ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೆ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕುಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನೇನು ನಮ್ಮ ಖಂಡಿತವಾದ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಪು ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನಕೇನು ಕೂಡ ಅವನು ಪಂಡದು ಪೋಯ ನಾವು ಅಕಲೇ ನಪ್ಪರ್ನೇ ಸಹಾಯ ತಯಾರಿದ್ದಾರೆ ಅವೇ ನಂಬರ್ನೇ ತಯಾರಿದ್ದಾರೆ ಪಂಡ ಉಡಲ್ದ ಉಲಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದಗೂ ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲೆಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂಜಿ ತುಳು ಪಾತೆರು ಭಾಷೆ ಒಂಜಿ ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪೂರ್ವದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ ಪಿನ ಅವು ಏಪ ನಮ್ಮ ಉಡಲ್ದಲ್ಲಿ ಪೋಪ್ಲ ಯಾನು ಸ್ವರೂಪ ನಂಕು ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಯನ್ನು ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪೇರು ಕಾರಣ ನೆಟ್ಲ ಉಲ್ಲೇಖ ಮಲಪೇರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಎಂದಾರಲ್ಲ ಬಂದ್ಪೇರು ಹುಷಾರೇಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಬಂದ್ಪೇರು ಅಂಚಾದ ಉಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಳು ನಿಕಲ್ನ ಎದುರುಡು ದೀವಂದ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜಿ ಇಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಉಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರು ಇದಕ್ಕೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡು ಏರ್ ಪನ್ನಿ ಇದಕ್ಕೆ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನೀನು ಐದು ಬಕ್ಕ ದಾದಾಂಡ್ ಮಂಡ ಯಾನೆನ್ನು ನಿನ್ನ ಎಷ್ಟೋ ಜನ ಅಂಚೆ ಎನ್ನದೇ ರೈತ ಬಗ್ಗೆ ಪ್ರಯತ್ನನೇ ಆಗ್ತದೆ ನೀನು ಸ್ಕೂ ಪ್ರೌಢಶಾಲೆಡು ಪ್ರಾಥಮಿಕ ಶಾಲೆಡು ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನು ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಷ್ಟೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನಾತ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನು ಪಂಪಿನಿದ್ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸೊಲ್ಮೆಲು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
6: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
5: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
6: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
5: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ನಮಸ್ಕಾರ, ಜಗದೀಶ್ ನಾಯ್ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರಸಿನ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದು ತಿರ್ತು ಹೋದ್ದು ಬೇರೆ ಮೂಲ ಕಟ್ಟಾದ ಎತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಏನು ನಿನ್ನಾದ ಏನ ಕೇಳೋದಿಲ್ಲ ನಿಖಿಲ್ಲ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಶ್ರುತಾ ಆಳ್ವ, 9ನೇ ತರಗತಿ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರಿಯ ವಿದ್ಯಾರ್ಥಿಗಳಾದ ನಾವು ತುಳುನಾಡಿನ ಸಂಸ್ಕೃತಿಯ ವಿಶೇಷತೆಯ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಪರಶುರಾಮ ಸೃಷ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ತನ್ನ ತಪಸ್ಸಿಗಾಗಿ ಸಮುದ್ರ ರಾಜನಿಗೆ ಈ ಸ್ಥಳದಿಂದ ಹಿಂದೆ ಸರಿಯುವಂತೆ ಆಜ್ಞೆ ಮಾಡಿದ ಪರಶುರಾಮರು ಈ ಸ್ಥಳವನ್ನು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರತೀತಿ ಇದೆ. ಭೌಗೋಳಿಕವಾಗಿ ನೋಡಿದರೂ ಇದು ಸಮುದ್ರದಿಂದ ಸ್ವಲ್ಪ ತಗ್ಗು ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಳಿದ ಭೂಮಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಾದರೆ ಇದೊಂದು ಮಾತ್ರ ಪರಶುರಾಮ ಸೃಷ್ಟಿ ಎಂದು ಗುರುತಿಸಿಕೊಂಡಿದೆ. ಈ ಕಾರಣಕ್ಕಾಗಿ ಇದು ಭಕ್ತಿ, ಆರಾಧನೆ, ಪೂಜೆ, ಪುರಸ್ಕಾರಾದಿಗಳು ಇಲ್ಲಿನ ಹೆಗ್ಗುರುತು. ನಾಗಾರಾಧನೆ, ದೈವಾರಾಧನೆಗಳು ಇಲ್ಲಿಯ ಉಸಿರು. ಆಟಿ ತಿಂಗಳೊಂದು ಅತಿ ಮಳೆಯಿಂದ ಕೂಡಿರುವುದರಿಂದ ಕೃಷಿ ಕೆಲಸ ಕಾರ್ಯಗಳು ಮುಗಿದು ವಿಶ್ರಾಂತಿಯ ಸಮಯ. ಆದ್ದರಿಂದ ಈ ಸಮಯವೇ ವಿನೋದ ಕೂಟಗಳ ವ್ಯವಸ್ಥೆಗೆ ಸೂಕ್ತ ಎನಿಸಿಕೊಂಡಿದೆ. ನಮ್ಮ ತುಳುನಾಡು 2000 ರಿಂದ 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಐತಿಹಾಸಿಕ ಸಾಂಸ್ಕೃತಿಕ ಪ್ರದೇಶ. ವೈಭವ ಅಷ್ಟೇ ಅಲ್ಲ, ತುಳುನಾಡಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಪೂಜಾ.
1: ಮಣ್ಣಿನ ಕಂಪಿನಲ್ಲಿ ಸಂಸ್ಕೃತಿಯ ಸೊಗಡಿದೆ, ಸಮುದ್ರದ ಅಲೆಗಳಲ್ಲಿ ಪರಂಪರೆಯ ನಾದವಿದೆ, ಜನಪದ ಹಾಡುಗಳಲ್ಲಿ ಬದುಕಿನ ಕಥೆ ಇದೆ, ಆತಿಥ್ಯದಲ್ಲಿ ಆತ್ಮೀಯತೆ ಇದೆ. ಇದೆಲ್ಲವನ್ನು ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವ ಸುಂದರವಾದ ನಾಡು ನಮ್ಮ ತುಳುನಾಡು. ಇದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಭಾಷೆಯ ಸೊಗಡು, ಕಲೆಗಳ ವೈಭವ, ಆಚರಣೆಗಳ ವೈವಿಧ್ಯ, ಕೃಷಿಯ ಪರಂಪರೆ ಮತ್ತು ಜನರ ಪ್ರೀತಿ ಸೌಹಾರ್ದದಿಂದ ಕೂಡಿದ ಸಂಸ್ಕೃತಿಯ ನೆಲೆ. ತುಳುನಾಡು ಎಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಗಮ. ಕರಾವಳಿಯು ಕರ್ನಾಟಕದ ಪ್ರದೇಶದಲ್ಲಿ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅದರ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿನ ಭಾಷೆ, ಆಹಾರ, ಉಡುಗೆ, ಜನಪದ ಕಲೆಗಳು, ಹಬ್ಬ ಹರಿದಿನಗಳು ಮತ್ತು ಆಚರಣೆಗಳಲ್ಲೂ ಅದರ ಸಂಸ್ಕೃತಿಯ ವೈಭವ ಕಾಣಿಸುತ್ತದೆ. ತುಳು ಭಾಷೆಯು ತುಳುನಾಡಿನ ಜನರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ದ್ರಾವಿಡ ಭಾಷೆ. ತುಳು ಭಾಷೆಯಲ್ಲಿರುವ ಗಾದೆಗಳು, ಜನಪದ ಹಾಡುಗಳು, ಪಾರ್ದನಗಳು ಮತ್ತು ಮೌಖಿಕ ಪರಂಪರೆಗಳು ತಲೆಮಾರುಗಳಿಂದ ತಲೆಮಾರಿಗೆ ಸಂಸ್ಕೃತಿಯ ನೆನಪುಗಳನ್ನು ಸಾಗಿಸುತ್ತಿವೆ. ಭಾಷೆ ಎನ್ನುವುದು ಕೇವಲ ಸಂವಹನದ ಸಾಧನವಲ್ಲ, ಅದು ಒಂದು ಜನಾಂಗದ ಇತಿಹಾಸ, ಭಾವನೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಕನ್ನಡಿಯಾಗಿದೆ.
0: ಈ ನಮ್ಮ ಸುಂದರ ತುಳುನಾಡು ಹೀಗೆ ವಿಶೇಷತೆಗಳನ್ನ ಹೊಂದಿದ್ದು ಅದನ್ನು ಪ್ರೀತಿ, ಭಾವನೆ ಹಾಗೂ ಸುಂದರ ಪದಗಳನ್ನು ಪೋಣಿಸಿ ಹಾಡಿನ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ

0: ಈಗ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಿರು ಸಂಭಾಷಣೆ ನನ್ನ ಮಿತ್ರರಿಂದ.
1: ಸೃಜನ್, ನಿನಗೆ ತುಳುನಾಡಿನ ಸಂಸ್ಕೃತಿಯ ವಿಶೇಷತೆ ಏನಂತ ಗೊತ್ತಾ?
2: ಹಾ ಅದಿತಿ, ನನಗೆ ಗೊತ್ತು. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಶೈಲಿ.
1: ಸೃಜನ್, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ?
2: ಹಾ ಅದಿತಿ, ಯಾಕೆ ಅಂತ ನನಗೆ ಗೊತ್ತು, ಹೇಳ್ತೀನಿ ಕೇಳು. ನಮ್ಮ ಸಂಸ್ಕೃತಿ ನಮ್ಮ ಗುರುತು, ಅದನ್ನು ತಿಳಿದುಕೊಂಡು ಗೌರವಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ.
1: ಹಾಗಾದರೆ ನಾವು ಅದಕ್ಕಾಗಿ ಏನು ಮಾಡಬೇಕು?
2: ನೋಡು ಅದಿತಿ, ಅದಕ್ಕಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಕಲೆ ಆಚರಣೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕು.
1: ಸೃಜನ್, ಹಾಗಾದರೆ ನಮ್ಮ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಲು ನಮ್ಮಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ನಾವು ಹೊಂದಿರಬೇಕು?
2: ಅದಿತಿ, ಆ ಮೌಲ್ಯಗಳು ಯಾವುದು ಅಂತ ಹೇಳ್ತೀನಿ ಕೇಳು. ಪ್ರಕೃತಿಯ ಮೇಲಿನ ಪ್ರೀತಿ, ಹಿರಿಯರಿಗೆ ಗೌರವ, ಕುಟುಂಬದ ಮಹತ್ವ, ಸಹಕಾರ ಮತ್ತು ಒಗ್ಗಟ್ಟು, ಆತಿಥ್ಯ, ಪರಿಶ್ರಮ, ಕೃಷಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ, ಸ್ಥಳೀಯ ಭಾಷೆಯ ಮೇಲಿನ ಅಭಿಮಾನ.
1: ಇಷ್ಟು ಹೊತ್ತು ನಾವು ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಅವುಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗೋಣ ಅಲ್ವಾ ಸೃಜನ್?
2: ಹೌದು ಅದಿತಿ.
0: ಈಗ ನಮ್ಮ ತುಳುನಾಡಿನ ಸೌಂದರ್ಯತೆಯನ್ನು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶಾನ್ಯ ಮತ್ತು ಬಳಗ.
3: ನೀನಮ್ಮ ತುಳುನಾಡು, ಸತ್ಯ ಧರ್ಮದ ಬೂಡು,

ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನದ ತವರೆನಿಸಿರುವ ನಮ್ಮ ಈ ನಾಡು ಹಲವು ಜಾನಪದ ಕಲೆಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಕವಿ ಪುಂಗರು ಜನಿಸಿದ ರಾಣಿ ಅಬ್ಬಕ್ಕರಂತಹ ಧೈರ್ಯಶಾಲಿಗಳ ಶ್ರೇಷ್ಠ ತವರಾಗಿರುವ ಈ ನಾಡು ಹಿಂದೆಯೂ ಇಂದು ಎಂದೆಂದಿಗೂ ಎಲ್ಲಾ ನಾಡುಗಳಿಗೆ ಮಾದರಿ ಎನಿಸಿ ಬುದ್ಧಿವಂತರ ನಾಡು ಎಂದು ಮೆರೆದು ಬಾಳಿ ಬೆಳಗಿ ಪ್ರಖ್ಯಾತಗೊಳ್ಳುತ್ತಿದೆ. ಪ್ರೀತಿಯ ಕೇಳುಗರೆ, ಇಷ್ಟು ಹೊತ್ತು ನೀವು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಆಹಾರ, ಉಡುಗೆಗಳ ಬಗ್ಗೆ ಹಾಡು ಸಂಭಾಷಣೆಯ ಮೂಲಕ ತಿಳಿದಿದ್ದೀರಿ. ತುಳುನಾಡಿನ ಮಣ್ಣು ನಮ್ಮ ಹೆಮ್ಮೆ, ತುಳು ಭಾಷೆ ನಮ್ಮ ಸೊಗಡು, ತುಳು ಸಂಸ್ಕೃತಿ ನಮ್ಮ ಗುರುತು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಆಲಿಸಲು ತಮ್ಮ ಸಮಯವನ್ನು ಕಾಯ್ದಿರಿಸಿದ್ದಕ್ಕಾಗಿ ತಮಗಿದು ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಸಂಯೋಜನೆ ಶಿಕ್ಷಕರಾದ ಸರ್ವೋತ್ತಮ್ ಗೌಡ ಹಾಗೂ ಶ್ರೀಮತಿ ಅರ್ಚನಾ ಎಂ ಒಡೆಯರ್ ಮತ್ತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನನ್ಯ ಜೆ, ಅಮೂಲ್ಯ ಎಸ್ ಎಲ್, ನಿಶಾನ್ಯ, ಆತ್ಮಿ, ಲಕ್ಷ್ಮಿ, ತ್ರಿಷಾ, ಮಾನ್ವಿ, ಹನ್ಸಿಕಾ, ಕನಕಶ್ರೀ ಜೈನ್, ತನುಷ್ ಬಿ ಹೆಗ್ಡೆ, ಪೂಜಾ, ಸೃಜನ್, ಅದಿತಿ ಎಂ, ನಿರೂಪಣೆಯಲ್ಲಿ ನಾನು ಶ್ರುತಾ ಆಳ್ವ, ಎಲ್ಲರಿಗೂ ವಂದನೆಗಳು.

0: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡತೊಂದಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕೊರಿಯರವುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೆಲು
3: ಸುಲ್ಮೆಲು ಸರ್.
2: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನುಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್.
3: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪು ನಂಚಿದ್ನ ಪೋಷಕಾಂಶ ನಮಕ್ ತೆರೆಯೋಣ ಅಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಪುಂಡು. ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋಣ ಅಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವುಂಡು ಆ ಒಂಜಿ ಐತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋಣ ಅಲ್ಲಿ.
2: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
3: ಮಸ್ತ್ ಲಾಭ ಉಂಡು ಸರ್. ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನ ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ವಂಡದ ಅರ್ಥ. ಅವು 7 ಇರದ 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೇ ಒಂಜಿ 7 ಇರದ ಕಮ್ಮಿ ಇತ್ತಿನ ನಾಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನ ಕ್ಲಬ್ ಬೆಳೆ ಪುನಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಮಂತೊಂದಿ ಪುನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೇರು ಕುಮಾಯ ಪೆರದು ಅವನ್ನು ಪಾಡುವೇರು ಅವು ದಾಯ ಪಾಡುವೇರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪುಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಪುಂಡು ಆ ಒಂಜಿ ಕಾರಣಗ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರೆಯೋಣ ಅಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
2: ಎದ್ದೆ ಮಾಹಿತಿ ನಿಪ್ಪಂಡ ರಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಲೂ ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
3: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್. ಐತೆ ಒಂಜೇಕ್ರ ಜಾಗ ಉಂಡುಂದಿ ಎನ್ನಲೆ ಇರ್ನ ತೋಟ ಆ ಒಂಜೇಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತು ಓಡಾಪುಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಪುಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆ ಉಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ ಬೇರು ಇತ್ತೆ ಬರಕಂಗದೈನ ಆ ರೀತಿ ಮನ್ಪುನ ಸಂದರ್ಭ ಅವೇನು ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ಟದೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜೆಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂದ್ ಎರಡು ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಕಜಾವು ಇಂಚಿನ ಪರಿಪುಣದೆ ಅವೆತ್ತದ ದಕ್ಕೊಂಡ್ ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಒವೇ ಕೃಷಿ ಆವಡ ಅವೈತ ಬೇರೆ ಏತು ಆಳಾಗ ಪೋಕುಂಡು ಅವೇತ ಐನಾವ್ ಇಂಜಿ ವಿಷಯ ನಿರ್ಧಾರ ಮಂತ್ ನಮ್ಮ ಆತ ಆಳಾಗ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೆತ್ತದೇ ಪಾಡೋಡು ಅವು ನಮಕ್ ಪುರ್ಚಿ ನಮಕ್ ಬೋಡೈನ ಓಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ತಿರದ ತಳಗ ಮುಟ್ಟಲ ಒಂಜಿ ಕೆರಸದ ದೆಪ್ಪೋಡು ಅತನ ಒಂಜಿ ಸ್ಲೈಸ್ ಮಣ್ಣು ದೆಪ್ಪೋಡು ಪಂಡ ಬೆಟ್ಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪಾರ ಮಣ್ಣದ ಒಂಜಿ ಕೆಲಸ ಮನ್ಪುನಾರಿ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪಾರ ಇರೊಂಜಿ ಕಪ್ಪು ಮಣ್ಣು ಇಪ್ಪುಂಡು ಆಯ್ತು ಒಂದ್ ಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೆ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅತನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲ್ ಪದರಡು ದಾದ ಪಂಡ ಇರಗ ಬೆತೆ ಬೇತ ಮರಕ್ಕಳೆನ ಸೊಪ್ಪು ಆತಂಡ ಬೇತೆ ಉಭಯಂಜಿ ವಸ್ತುಲು ಖರಾದ್ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನ ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದಲ್ಲ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುನಾಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆಟ್ಟು ಒಂಜಿ ನಾಲ್ಕು ಕಡೆಟ್ಟು ಗುರುತು ಮಾಡ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನ ಕಲೆಕ್ಟ್ ಮಣ್ಣು ಪೊಡಾಕೊಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗ ಪಾಡದ ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟು ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ ಮಲ ಕಲ್ಲಿ ತಿಂದ ಪೂರ ನಮ್ಮ ಎತ್ತದ ದಕ್ಕೋಡು ಅವು ನಮ್ಮ ಟೆಸ್ಟ್ ಮಣ್ಣು ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕ ನಮ್ಮ ಒಂಜಿ 250 ಗ್ರಾಮ್ ಯಾವ ಅವೇನ್ ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ ಭಾಗ ನೆತ್ತದ ದಕ್ಕೋಡು ನಮ್ಮ ನಮಕ್ ಬೋಡೆ ಒಂಜಿ ರಡ್ ಭಾಗ ಮಾತ್ರ ಯಾವ 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆರ್ನ ಪುದರ್ ಬೊಕ್ಕ ಅವು ವಾ ಸರ್ವೆ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬೊಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತೊಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೇ ಇದ್ದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
2: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬೊಕ್ಕ ಒಂದು ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತುಗುದಲ್ಲ ಅನುಕೂಲ ಆಪುಂಡ
3: ಉಂಡ್ ಸರ್ ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಪಂಡದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತೊಂಜಿ ತೋಟಗಾರಿಕೆ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ 70% ಮುಟ್ಟ

0: ಎಷ್ಟು ದಿನ ಗೆತ್ತನ್ನುವರು ಕೈ ನೀರದ ಪರೀಕ್ಷೆಗೆ ಎಷ್ಟು ದಿನ ಗೆತ್ತನ್ನುವರು
1: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡ ಆತನ ಮೂಜಿ ದಿನ ಬೋರ್ಡ್ ಆಪಣ ಸರ್ ಕೆಲವೊಂದು ಸಾಲ ದಾದ ಆಪಂಡು ಪಂಡ ಆ ಮಣ್ಣದ ಮಾದರಿ ಕೊಣತ್ ಕೊರಪೇರತೆ ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ತೋಟಕ್ಕೆ ನೀರು ಪಾಡುಂದು ಇಪ್ಪರದಲ್ಲಿ ಸರ ಚಂಡಿ ಇಪ್ಪುಂಡು ಅವೇನ ಹಾಕಲು ಉಳುಂಗದಿಜ್ಜ ಅಂಡ ಅಂಕ್ಲೆ ಒಂಜಿ ದಿನ ದೀವಡ ಆಪಣ ಮುಳ್ಳು ಪಂಡ ನೆರಳಡೆ ಉಳುಂಗೋಡವು ಸರ್ ಇಪ್ಪುನ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನಾಗ ಎಂಕ್ಲ ಒಂಜೇಲೆ ಮಣ್ಣು ಉಳುಂಗು ದೀತಂಡ ಒಂಜಿ ಮಣ್ಣದ ಮಾದರಿ ಇರುತ್ತೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದೆ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
0: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಮ್ಮುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
1: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಲ್ಲಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡಾಪುಂಡು
0: ಇತೆ ಈ ಮಣ್ಣು ಪರೀಕ್ಷೆ ಬುಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
1: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರೆ ಆಯ್ತು ಇರಿಗೆ ಒಂಜಿ ಮಣ್ಣದ ಪರೀಕ್ಷೆಗೆ ಇರಿಗೆ 56 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ ಒಂದು 217 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಿಗೆ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
0: ಬಾರು ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿನಂಚಿನ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡೋ ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
1: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟೆ ಪದವಿ ಕಾಲೇಜ್ ಅವೈತ ಕ್ಯಾಂಪಸ್ ದ ಉಲ ಇಪ್ಪನ ಅವೈತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಡು ಅವೈತ ಪಕ್ಕಡ ಇಪ್ಪನ ಅಂಜಿನ ಎಂಕ್ಲೆನ ಇಡೆಗೆ ಅಲ್ಪ ಬತ್ತದ್ಲೂ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನಲ್ಲಿ ಇದ್ದಿಂದ ಎಂಕ್ಲೆಗೆ ಫೋನ್ ಮಾಡ್ತದೆ ಅದನ್ನು ಎಂಕ್ಲೆ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋನಲ್ಲಿ
0: ಈಗ ನನ್ನ ಫೋನ್ ನಂಬರ್ ನೋಡಿಯ
1: 97 1904
0: ಕುಡುರ ಪರ
1: 97 1904
0: 97 1904 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ಅದೆಪ್ಪುಡು ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮನ್ಪುನ ಹೆಂಚಿನ ಮಾಹಿತಿನ ಇರು ಕೊರಪಾರು
1: ಅಂದ
0: ಬುಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬುಕ್ಕ ಐತ ಸವಲತ್ತು ತಿಕ್ಕುನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣನ್ನ ಆರೋಗ್ಯನ ಕಾಪಾಡೋರಗೋಸ್ಕರ ವಾರೀತಿ ಕಾಳಜಿ ಇದೆ ನೋಡು ನೆನಪರು
1: ಕೃಷಿ ಕೇರಿನ ಬಗ್ಗೆ ಪನ್ನೋಡ ಸರ್ ಆಕ್ಲೆ ಕೆಲವರು ದಾದ ಮನ್ ಪೇರ್ ಪಂಡ ಒಂಜೇ ರೀತಿಯ ಕೃಷಿನ ಮನ್ ತೊಂದು ಪೇರು ಆಕ್ಲೆ ಕೃಷಿ ವಿಷಯ ಕೃಷಿನ ಬದಲಾವಣೆ ಮನ್ ತೊಂದು ಇತ್ತಿರಂದ ಗೆಡ್ಡೆ ಇತ್ತೆ ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರು ಆಕ್ಲೆ ಬದಲಾವಣೆ ಮಂತದ ದ್ವಿದಳ ಕೃಷಿನ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತು ಜಾಸ್ತಿ ಆಕ್ಲೆ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲಿ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು ಅವೇನ್ ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಪಿನ ಒಂಚೂರು ಕಮ್ಮಿ ಮಾಡ್ಪಡಾಪುಂಡು ಅಂಚ ಬೊಕ್ಕ ಇರೇ ಕೆಲವೇರು ಕೃಷಿಕರದ ಅದ ಮನ್ ಪೇರ್ ಪಂಡ ನೀರು ಬೋಡನಾತ್ ಉಂಡು ಮಾಡದ ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡು ನೀರ್ ಈತ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತೇರ್
0: ನಾನು
1: ಅವೇಟ ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
0: ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಕಾಪಾಡೋಡು ಐತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತ್ರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗ್ಗೆಟ್ಟು ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
1: ಸೊಲ್ಮೇಲು ಸರ್ ಪಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ ಬದುಕಿಗೆ ನೆಮ್ಮದಿ
2: ಆತ್ಮೀಯ ಗ್ರಾಮಸ್ಥರೇ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ
3: ಗಂಡು ಹೆಣ್ಣಿಗೆ ಸಮಾನ ವೇತನ ಪ್ರತಿದಿನದ ಕೂಲಿ

0: 782 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
0: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
3: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
4: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
3: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದದ ರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ ನಲ್ಲೂ ನಾವ್ ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರು ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಮಾತ್ರಿಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
2: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಮೂರನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
3: ಥ್ಯಾಂಕ್ ಯು.
2: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನ ಮುಂದುವರಿಸುತ್ತಾ, ಸರ್, ಈಗ ಇರಾನ್ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತಹ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
3: ಕರೆಕ್ಟ್, ಒಳ್ಳೆಯ ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಚನೆ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವೂ ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್ ಅನ್ನೇ ಆಚೆ ಮಾಡಿ ನೋಡ್ಬೇಕು, ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳು ಇವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತ್ರು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಬೇಕು. ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಟ್ಟೆ ಕೊಡ್ತಾರೆ. ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ, ನಮ್ಮ ಜೀವನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಮ್ಗೆ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲಿ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಒಳ್ಳೇದು. ಹಾಗಾಗಿ ನೋಡಿ, ಸಣ್ಣ ಉಳಿತಾಯಗಳು, ನೀವು ಕೇವಲ ಪೇಟೆಗೆ ಹೋಗುವಾಗ ಸ್ಕೂಟರ್ ನ ಬದಲು ನಡ್ಕೊಂಡು ಹೋಗಿ, ಅಷ್ಟು ಪೆಟ್ರೋಲ್ ಉಳಿದ್ರೆ, ಅಷ್ಟು ಡಾಲರ್ ಮೇಲೆ ಏನು ಬೇಡಿಕೆ ಕಡಿಮೆ ಆದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು. ಹಾಗಾಗಿ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ದೊಡ್ಡ ಉಳಿತಾಯ ಆಗತ್ತೆ. ಇನ್ನೊಂದು ಮತ್ತು ನಾನು ಹೇಳಬೇಕು, ಅಲ್ಲಿ ಯುದ್ಧ ಅಂತಲ್ಲ, ಹೌದು, ಇದ್ರಿಂದಾಗಿ ಏನಾಗುತ್ತೆ, ಹೇ ಡೀಸೆಲ್ ಎಲ್ಲ ಇನ್ನು ಸಿಕ್ಕದೇ ಇರಬಹುದು, ಸ್ವಲ್ಪ ಡೀಸೆಲ್ ತಗೊಳ್ಳುವ, ಸ್ವಲ್ಪ ಗ್ಯಾಸಿನ ಅಣ್ಣ ಮನೆಯಲ್ಲಿ ಇಟ್ಟುಕೊಳ್ಳುವ, ಸ್ವಲ್ಪ ದಿನಸಿ ತಂದು ನಮ್ಮ ಅಡುಗೆ ಮನೆಯ ಅಟ್ಟದಲ್ಲಿ ಇಟ್ಟು ಬಿಡುವ ಅಂತ ಹೇಳುದು ಅನಾವಶ್ಯಕ ವದಂತಿಗಳಿಗೆ ಕಿವಿ ಕೊಡುವಂತದ್ದು. ನಿಮಗೆ ಗೊತ್ತಿದೆ, ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ಗಳಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿದ್ರೆ ಏನೆಲ್ಲ ಭಯಗಳನ್ನು ಹುಟ್ಟಿಸುವಂತ ಸಂದೇಶಗಳು ಬರ್ತಾ ಇರ್ತದೆ. ಅವರಿಗೆ ಕೆಲಸ ಏನು ಅಂತ ಹೇಳಿದ್ರೆ, ಅವರಿಗೆ ಅದನ್ನು ನೋಡುವವರು ಬೇಕು. ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ಇವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ, ಹಣಕಾಸಿನ ಶಿಸ್ತು ಆತಂಕ ಅಲ್ಲ, ಯೋಜಿತ ಉಳಿತಾಯ, ವದಂತಿಯಲ್ಲ, ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನ ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
2: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟು ಇದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವ್ದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲಾ ಪೋಸ್ಟ್ ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವ್ದು ಸುಳ್ಳು ಯಾವ್ದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ?
3: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ. ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು, ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯಾ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು, ಅಲ್ಲಿ ಬಂದದ್ದೇ ಸತ್ಯ ಅಂತ. ನಮ್ಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತು ಅದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸಿಯಲ್ಲಿ ಇರಬಹುದು, ಇದು ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬುತ್ತೇನೆ.
2: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್, ಅವ್ರು ಯಾಕೆ ತಿಳ್ಕೊಬೇಕು ಈ ಯುದ್ಧದ ಬಗ್ಗೆ?
3: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದೇ ಇದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಸಣ್ಣವೇ ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದಲ್ಲ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ, ನಮ್ಮ ದೇಶ ಇಂತ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆಯಂತ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನ ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡುವ ಒಂದು ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು, ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತವ್ಯಯ ಮತ್ತು ಉಳಿತಾಯ. ಮತ್ತೊಂದು, ನೀವು ಕೇಳಿದ್ರಿ ಉಜಿರೆಯ ವಿದ್ಯಾರ್ಥಿಗಳು, ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್, 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಸನ್ ಅಂತ, ಹಾರಿಸನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ, ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು ಸ್ಕಿಲ್ಗಳು, ಅದೆಲ್ಲ ಬೇಕಾದ್ರೆ ಇದನ್ನು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು, ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ ಸಾವಿರಾರು ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ, ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು, ರೈತರು, ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂ ಕಿಂಚ ಅಸ್ತಿ ಜಾಗೃತ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋ ಭದ್ರ ಕೃತವೋ ಎಂತ ವಿಶ್ವತ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನಾ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯ ಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ ಬೆಂಗಳೂರಿನಲ್ಲಿರಲಿ ಉಜಿರೆಯಲ್ಲಿರಲಿ ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನು ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
2: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ ಅಥವಾ ಈ ಯುದ್ಧವನ್ನ ನಿಲ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗುತ್ತೆ. ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
3: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನು ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಿಕ್ ಆಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗ್ಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿ ಇಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೂ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂತದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿ ಇಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮುನ್ನೆದಾಗಿ ಸಾಲ ಕೊಡುವವರು ಎಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ. ತಗೊಳ್ಳುವವನಿಗೆ ವಿವೇಚನೆ ಬೇಕು, ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ, ಇದು ನಮಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಸುರಿ, ಹೆಚ್ಚಿನ ವಸ್ತುಗಳು ಲಕ್ಸುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ, ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಳಬೇಕು ಅನ್ನೋ ಭಾವನೆ ಹೋಯಿತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ, ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿಪಡಿಸಿಕೊಳ್ಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ. ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ? ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ನಾ ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತು ಅದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತಹ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು, ಮೂರು ವಿಷಯಗಳು. ಯಾವ್ದೆಲ್ಲ ಒಂದು ದುಡಿಮೆ ನಾವು ದುಡಿಯಬೇಕು, ಎರಡನೇದಾಗಿ ನಾವು ಉಳಿತಾಯ ಮಾಡಬೇಕು ಮತ್ತು ಒಗ್ಗಟ್ಟು ಕೆಲಸ ಮಾಡಬೇಕು. ಉಳಿತಾಯ ವರ್ಕ್ ಸೇವ್ ಅಂಡ್ ಯುನೈಟ್, ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ, ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತೇನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ ಅದು ನಿಮಗೆ ಸಮೃದ್ಧಿಯನ್ನ ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
2: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
3: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ, ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಈವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ, ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನು ಬೆಳೆಸಿ, ತರಕಾರಿಯನ್ನ ಬೆಳೆಸಿ, ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
2: ಯಾವ ರೀತಿ ಯುದ್ಧ ನಮಗೆ ಪರಿಣಾಮ ಬೀಳುತ್ತೆ ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅಂತ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರು ಇರಿದ ಬಾರಿ ಸಂತೋಷ ಆಂಡ್ ಅಕ್ಕ ಈ ಪ್ರಯತ್ನಕ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನಿಖಲಕ್ಕೆ ನಂದುಲ್ಲರು.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವ್ ಆಗೋಕೆ ರೆಡಿ ಆಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೇನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂ ಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ರೇನ್ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಹರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: खुशी खजाने विद आरजे अर्शिता शीला।
1: यस, बैक टू द म्यूजिक एंड बैक टू रेडियो निनाद 90.4 एफएम। खुशी खजाने कार्यक्रम नानु निम्मा आरजे अर्शिता शीला। ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ್ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲೂ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ, ಇದು ಅನೇಕ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನು ತಲುಪುವಂತಹ ಪ್ರಯತ್ನವನ್ನು ಕಳೆದ ಹಲವು ದಶಮಾನಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಇದೀಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಇಲ್ಲಿ ನಿಮಗಾಗಿ ನಿರಂತರ ಬಿತ್ತರಿಸಲ್ಪಡುತ್ತಿವೆ. ಈ ಪ್ರದೇಶದ ಎಲ್ಲ ಪ್ರಾದೇಶಿಕ ಭಾಷೆಗಳ ಮೂಲಕ ಮೂಡಿಬರುತ್ತಿರುವ ಕಾರ್ಯಕ್ರಮಗಳನ್ನು ತಾವು ದಯವಿಟ್ಟು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

0: ಪ್ರಕೃತಿ. ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಉದ್ದಿರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: 93.4 FM. ಇನಿತ ತುಳು ಕಾರ್ಯಕ್ರಮಗೂ ನಿಲ್ಲಿಗೆ ಮಾತ ಮೊಕ್ಕದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್
1: ನಿಕ್ಲೆ ಮಾತ ಗೊತ್ತುಂಡು ಒಂಜಿಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಫೈನಲ್ ಇಯರ್ ಡಿಗ್ರಿ ಕಡೆತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ ಡಿಗ್ರಿ.

0: ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ ಐನು ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತು. 10 ವರ್ಷ ಕಳೆದ ಇಂಗ್ಲಿಷ್ ಐನು ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತು ಜಪಾಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡ ಪಂಡ್ಲಕ ವ್ಯಾವಹಾರಿಕ ನಡೆದಾತ್ರ ಅಂತ್ಯಾಗು ನೀನು ಪಣೊಂದುಲ್ಲ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೆ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರು ಏರ್ ಲೈಕ್ ವ್ಯಾಕರಣ ಕಲ್ಪಾದ ಚೇರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ಅಪ್ಪಜ್ಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಕಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತ ಭಾಷೆ ಪಂಡ ಭಾಷೆ ಅತ್ತ ಪಾತ್ರನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆ ರಡ್ ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುಂಡು ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರೆ ಸಾಧ್ಯ ಕಲ್ಚರ್ ಒಪ್ಪಂದ ಭಾಷೆ ಪಾತ್ರಂಡ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಯಗ ಬರ್ಪುಜಿ ಬಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನು ಅವು ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಒಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪೋಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಭಾರಿ ಭಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪುನಂಚಿನ ಅಗತ್ಯ ನಂಗೆ ಮನಸ್ಸುಂಡು ಅಂಡ ಖಂಡಿತವಾದ್ಲ ಇತ್ತ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂತ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಆಯ್ತ ಮೂಲಕ ಅವನ ಔಪಚಾರಿಕವಾಯಿನಂಚಿನ ಒಂದು ಶಿಕ್ಷಣ ತಿಕೊಂದಿತ್ತು ನಂಕ ಅಂಡ ಇತ್ತ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆಯ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರ ಸಾಧ್ಯ ಆಪಡು ಇದರಿಂದ ನಮ್ಮ ಪಾತ್ರರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೇನು ನಮ್ಮ ತಿರಿಯ ನೋಡಾಪಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಂಡ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲ ಅಂಚಾದ ಭಾರಿ ಅಗತ್ಯ ಅವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ ಐದು ದುಮ್ಮ ಮೈಂಡ್ ಸೆಟ್ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪುವ ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರು ಎಡ್ಡೆಂದ ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದ ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ ಬಹುಶಃ ಆಜನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 51 ಐದು ಜಾಸ್ತಿ ಮಾರ್ಕ್ ತಿಕ್ಕಿದ್ರು ಜಂಕ್ ಬಾಕಿ ಡೇಟ್ ಪೂರಾ 89, 91, 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ನಡೆಬರ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತು ಎನ್ನ ಮನಸ್ಸಿಗೆ ಪೋದು ಬಿಡ್ತು ಒಂಜಿ ರೀತಿದ ಕೀಳರಿಮೆ ಹೆಂಕ್ ಪಂಡ ಇಂಗ್ಲಿಷ್ ಹೆಂಗೆ ಬರ್ಪುಜಿ ಇಂಗ್ಲಿಷ್ ಹೆಂಗೆ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ಉಲ ಇತ್ತು ಆ ಕೀಳರಿಮೆ ದಾದ ಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ಅವು ನೆನಪಾಪುಜಿ ಏ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತು ಪರಿಣಾಮ ದಾದ ಅಂಡ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗೂ ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಆಂಡ ಯಾನೇಪ ರಿಸರ್ಚ್ಗೆ ಬತ್ತಾನ ಸಂಶೋಧನೆಗೆ ಬತ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಜಾಸ್ತಿ ಅಪ ಕನ್ನಡ ಜಾಸ್ತಿ ಪುಸ್ತಕಗಳು ಬೈಚಿ ಆ ಕಾಲೋಡು ಸಂಪತ್ತೈನ ಇಸ್ವಿಡ್ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕ ಬೈಜಿ ಅಪ್ಪಗೆ ನಾನು ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋಣೆ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗೆ ಹೆಂಗೆ ಗೊತ್ತಾಂಡ್ ಏನು ಚಿನ್ನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗೆ ಗೊತ್ತು ಜೀಂದ್ ಏತು ಪುರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂತನ ಅರ್ಥ ಆಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹಿಂಗೆ ಮುಟ್ಟ ಬತ್ತಂಡ್ ಅಂದ ಹೇಗೆ ಪಂಪೆ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು ಎತ್ತೋ ಜನ ಎತ್ತೋ ಜನಕ್ಕೆ ಕೆಲವು ವಿಚಾರ ಗೊತ್ತುಜ್ಜಿ ಔದಾರ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತನಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರಿ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್ ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡ್ಗೆ ತುಳು ಲಿಪಿಟ್ ತುಳು ಲಿಪಿಟ್ ಬಂಡ ತುಳುತ್ತವ್ ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತ ಬೇತ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಒವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚ ತಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡ್ಗೆ ಅಂಚ ಐತ ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗುನೇನ್ ಪಂಡ್ರೆ ಬಂಡ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪಂಪಿನ ನಂಕ್ ಮಾತ ಗೊತ್ತುಬೋಡು ಒಂದು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪಂಪಿನ ಎಷ್ಟೋ ಜನ ಗೊತ್ತುಜ್ಜಿ ಐತ ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಜ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಜ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡೊಳ್ಳೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ವೈನಿ ಇಂದ ಅವೇನು ಸಂಸ್ಕೃತೋಡ ಬಂದೇರು ಆಯ್ ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರು ಸಂಸ್ಕೃತೋಡ ವೈನಿ ಬನ್ಪಾರು ಇತ್ತಕ್ಕ ತುಳುಟು ತೂ ಉಂದು ಬಂಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಕ ಮಲ್ಲದಾಯಗ ಅವಡು ಈ ಪ್ರಶ್ನೆಕೇನ್ವೆ ಸಂಸ್ಕೃತೋಡ ಬರೀ ಸಾತಕ ಮಲ್ಲದಾಯಗ ಅವಡು ಐತಲ್ಲ ಐತ ರಚನೆ ಚೇಂಜ್ ಆಪಡ ಆ ತೂತ ಶಾಖ ಸಂಸ್ಕೃತೋಡ ಬರೀ ಸಾತಕ ಜಾಸ್ತಿ ಆಪಡ ಇಂಗ್ಲಿಷ್ ಇಟ್ಟು ಬರೀ ಸಾತಕ ಜಾಸ್ತಿ ಆಪಡ ನೋಡಿ ಸುಮಾರು 200 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಬಂಡ ಬಹುಶಃ ಅಪಗಾಯ ತುಳುಟು ಬರೆಣಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದುಪೋಡು ಒಂದು ರೀತಿ ದೂರದಿದುಪೋಡು ಆ ಕಾರಣ ಗಾತ್ರ ಆಯಾ ಪ್ರಶ್ನೆ ಏನ್ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗುನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡ ಅಥ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿ ನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತಡು ಇತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲೆ ನಾವು ಇತ ಎತ್ತೋ ಭಾಷೆಲೇ ಎತ್ತೋ ಭಾಷೆಲ್ಲಿ ಬೇತೋ ಲಿಪಿ ಲೇಟ್ ಬರಪಿನೇನು ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತ ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿತಿನ ದಾಳ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದು ಐಟು ಜೋಕುಲ್ ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆಕ್ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತಂಡ್ ಈ ಭಾಷೆಗೆ ಪ್ರಾಚೀನವಾಯಿನ ಕಾವ್ಯ ಪರಂಪರೆ ಇತ್ತಂಡ್ ಒಂಜಿ ಸಾಹಿತ್ಯ ಪರಂಪರೆ ಇತ್ತಂಡ್ ಅವು ಭಾಗವತ ಕಾವ್ಯ ಒಪ್ಪು ಅರುಣಾಬ್ಜನ ಮಹಾಭಾರತ ಕಾವ್ಯ ಒಪ್ಪು ದೇವಿ ಮಹಾತ್ಮೆಯ ಒಪ್ಪು ಅತ್ರ ಕರ್ಣ ಪರ್ವ ಒಪ್ಪು ರಾಮಾಯಣ ಕಾವ್ಯ ಒಪ್ಪು ಒಂದು ಮುಂಚಿನ ಕಾವ್ಯಲು ಪೂರ ತುಳುಟು ಬೈದಂಡ್ ತುಳು ಭಾಷೆಡು ಬೈದಂಡ್ ಅಂಚ ಅದಪ್ಪನಾಗ ಐತ ಕಲ್ಪನೆ ನಂಕ ಬೋಡು 15th-14th ಐದು ಬಕ್ಕ ದುಮ್ಮು ಬಂದಾಗ ವಾದಿರಾಜರ್ ಗೊತ್ತುಪ್ಪು ನಿಕಲೆಗೆ ವಾದಿರಾಜ ಸ್ವಾಮಿಲು ಆರು ಕೀರ್ತನೆ ತುಳುಟು ಬರೆತಾರೆ ತುಳುಟು ಕೀರ್ತನೆ ಬರತ್ತಾರೆ ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲು ಇತ್ತೆಲ್ಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡನು ತುಳು ಭಾಷೆಡ್ ಇತ್ತೆಲ್ಲ ಕುಲವೇ ತುಳು ಭಾಷೆಡೆ ಸೈನ್ ಪಾಡು ಬೇತ ಭಾಷೆ ಪಾಡುಜಿಯರು ತುಳುಟೆ ಕಲ ಪುದರ್ನ ಸೈನ್ ಪಾಡುವೆರು ಅಂಚದಪ್ಪ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14th-17th ರತ್ನಾಕರ ವರ್ಣಿ
1: ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ನೀ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲೊಂದೊಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೆ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತುಳುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಆಗು ನಿನ್ ಪಣೊಂದುಲ್ಲ ಪಂಡ ತುಳುಕುಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಲೆ ಮಾತು ಗೊತ್ತು, ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದ ಪುನಃ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತೆಯರ್ಲ ಪನ್ನೊಂದು ಇದ್ದಿದ್ದು ವಿದ್ವಾಂಸರು ಒಪ್ಪುವರು ಎಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರೂಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದ ಪುನಃ ಅದಕ್ಕೆ ಒಂದು ಪ್ರಾಚೀನ ಇತಿಹಾಸ ಉಪ್ಪುನೇನು ನಮಗೆ ಒಪ್ಪಿಡು ಅನ್ನೋ ಉದ್ದೇಶದಾದ ಪಂಡ ನಿಖಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತು. ಅಗತ್ಯತೆ ಮನವರಿಕೆ ಆವಡುಂದ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ್ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಷನರಿ ದಕ್ಕಲು ಬರ್ತೇರ, ಮಿಷನರಿ ದಕ್ಕಲು ನಿಖಲು ಕನ್ನಡೋಡು ಬರೆಯರು. ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು ಆ ಉದ್ದೇಶಗಳು ಬತ್ತಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆನ ಕಲ್ತೇರು, ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತೇರು. ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತೇರು. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತೇರು, ತುಳುಟು ಕ್ರೈಸ್ತ ಗೀತೆಯನ್ನು ಬರೆಯರು. ಐದು ಪಕ್ಕ ತುಳುಟು ದುಂಬುಲ ಪಠ್ಯರಚನೆ ಮಲ್ತಾರೆ, ಒಂದು ಬಹಳ ಮುಖ್ಯ ತುಳುಟು ಪಠ್ಯರಚನೆ ಮಲ್ದಾರೆ ಅಕಲು. ತುಳು ಪಠ್ಯರಚನೆ ಕ್ರೈಸ್ತ ಮಿಷನರಿ ದಕ್ಕಲು ಮಲ್ದಾರೆ. ತುಳು ಕಲ್ಪಾವಡು ಬಂದಿನ ಒಂದು ಕಲ್ಪನೆ ಅಕಲಿ ದುಂಬೆ ಇತ್ತಿನೇ ನಮ್ಮ ತುವೆರ ಸಾಧ್ಯ. ನಂಗೆ ಇಂತ ಇಂಚೋ 2010 ಬತ್ತಿನೇ ಇರ್ದಾಂಡಲ್ಲ ಅಲ್ಲಿ ದುಂಬೆ ಇತ್ತಿನೇ ನಮ್ಮ ತುವೆರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೆ ಕೊಡ್ತಾರೆ. 1253 ಬೊಕ್ಕ ಒಂದೊಂದು ತುವೆರ ಸಾಧ್ಯ ನಮ್ಮ ತುಳುಟು ಬೊಡಾಯಿನಾತ್ ಬರೆತಿನ ನಮ್ಮ ತುವೆರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ. ತುಳುತ್ತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರ್ ಬರೆತೇರ ಆಯ್ತು. ದೇವಿಲ್ ವರ್ಷಿಪ್ ಆಫ್ ತುಳುವ ಅನ್ ಇಂಗ್ಲಿಷ್ ಬರೆತೇರು. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ, ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕಲ್ಲ ಮಲ್ತಿನೇ ನಮ್ಮ ತುವೆರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರಡ 1930 ಇಸ್ವಿಡ್ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪೋಡು. 1900 US ಪಣಿಯಾಡ್ಯರ ನೇತೃತ್ವಡು ಕಿಲ್ಲೇರ್ ಇತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರ್ ಇತ್ತರು, ಪೊಳಲಿ ಶಿನಪಾಯಗಡರ್ ಇತ್ತರು. ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಒಂದು ಪಂಪೇರ್ ಒಂದು ಪಾತ್ರ ಬಂದ್ಪೇರ್. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು. ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚಳುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಣು, ಬಹಳ ಪ್ರೀತಿ ಪಡೆಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು. ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಣು ಶಕ್ತಿ, ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ. ಅಂಚಾದಪ್ಪನಾಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷಣ ಮಲ್ತೇರು. ಐದು ಪಕ್ಕ ತುಳುಟು ಬರೆಪಿನಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು. ತುಳು ಕಲ್ಪಾವಲಂಚಿನ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು. ಅಂಚಾದಪ್ಪನಾಗ ಬೇತಮೇತ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವದ ತುವೆರ ಸಾಧ್ಯ. ಬಹುಶಃ ಐಕೆ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೆ ಆದುಪ್ತು. ನಿಖಲ ಒಂಜಿ ಪಾತ್ರ ಯಾನು ಪಂಡ್ರೆ ಮೂಲು ಇಷ್ಟಪಡತೆ, ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ. ಕನ್ನಡ ಸಂಸ್ಕೃತಿ ಪಂಡ ಕನ್ನಡ, ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟನ. ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ. ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ. ಏನು ಚಲ ಆದ್ರಿಗೂ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು, ಏನೇ ಇರ್ಬೋದು, ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ, ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ ಒಂದು ನೋಪ್ಯೋಡಾಪಣು, ತುಳು ನೋಪ್ಯೋಡಾಪಣು, ಕೊಂಕಣಿ ನೋಪ್ಯೋಡಾಪಣು, ತುಳುತ್ತ ಬುಲೆಚಿಲ್ ನೋಪ್ಯೋಡಾಪಣು, ಕೊಂಕಣಿದ ಬುಲೆಚಿಲ್ ನೋಪ್ಯೋಡಾಪಣು, ಅವೇನು ಇಂಚ ನಮ್ಮ ಬುಳೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು ಬಹಳ

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಕ ಗೊತ್ತು ತುಳು ಪಂಪೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಳ್ಳ ಕಲ್ಪ ಅವನು ಇಂಗ್ಲಿಷ್ ಇಡು ಉತ್ತರ ಬರಪಿನ ಇಂಗ್ಲಿಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುಟೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲಿಷ್ಲ ಇಂಗ್ಲಿಷ್ ಇದು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಟ್ಟೆ ಒಂದು ಸುತ್ತು ಪೋಲೆ ಅಕ್ಕ ಪಾತ್ರ ಏನ್ಲೆ ಅಕ್ಕ ಪಾತ್ರ ತುಳಿತು ತುಳ ಮುಲ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕ್ಲೆ ಕ್ಲಾಸ್ ಮಾತ್ರ ಇಂಗ್ಲಿಷ್ ಹಾಕ್ಲೆ ಕ್ಲಾಸ್ ಪಿರಾಯಿ ಒತ್ತಿ ಬಕ್ಕ ಅಥವಾ ಕ್ಲಾಸ್ ಬುಡಿ ಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಳ ಇಜ್ಜಿ ದುಮ್ಮುಡ್ದು ಮೆಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೇರಂದ ಫೈನ್ ಪಾಡೊಂದಿತ್ತೇರು ಬೆಂಚಿನ ಮಿತ್ತು ಅಂತೇರು ಕ್ಲಾಸ್ ಪಿದಾಯ ಪಾಡೊಂದಿತ್ತೇರು ತುಳು ಪಾತೇರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನ ಎಂಗ್ಲೇನು ಕಡಪಡೊಂದಿತ್ತೇರು ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೆ ಒಪ್ಪು ಅಪಗದ ಮಾಸ್ಟ್ರ್ನ ಅಕಲ ಉದ್ದೇಶ ಎಡ್ಡನೆ ಒಪ್ಪು ಯಾನು ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೆ ಕಲ್ಪೋಡು ತುಳು ಪಾತೇರನ ಕನ್ನಡ ಓವೆ ಭಾಷೆ ಪಾತೇರು ಪಾತೇರು ಪಾತೇರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪನೆ ಸಾಧ್ಯ ಅಂಚಾದ ಪುನಗ ಮೊಗಲು ಮೂಲ ತುಳುವೆ ಪಾತೇರೆ ಎರಡ ಕ್ಲಾಸ್ ತೊಳೆಯಲ ತುಳುವೆ ಪಾತೇರೆ ಎರಡ ತುಳು ಬುಲೇರ ಸಾಧ್ಯ ದಾದ ಪಂಪಿನ ಅಂಚೆ ನಂಗೆ ಕಲ್ಪನೆ ಉಪ್ಪರಲೇ ಯಾವ ತಪ್ಪು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂಪಿನಿಂಜಿನ ಬಣ್ಣ ಇತ್ತ ಆ ಸ್ಥಿತಿ ಇಜ್ಜಿ ಅಂತ ತುಳು ಮೆಚ್ಚಿದಾಗ ಪಾತೇರು ಬೇರೆ ಕಾಲೇಜ್ ಇಡ್ಲ ಪಾತೇರು ಬೇರೆ ಶಾಲೆ ಇಡ್ಲ ಪಾತೇರು ಬೇರೆ ಇಲ್ಲಡ್ಲ ಪಾತೇರು ಬೇರೆ ಪೂರ ಪಾತೇರು ಬೇರೆ ಅಂಚಾದ ಪುನಗ ಎತ್ತೋ ನಿನ್ನಮ್ಮ ತೂರ ಸಾಧ್ಯ ಇತ್ತೆ ಸ್ವಾತಂತ್ರ್ಯ ಪೂರ್ವಡದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ್ ಬೈದ 50 ಜಾಸ್ತಿ ಆತನ ಇತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸ್ವಂತ ಸಿನಿಮಾಲ್ ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರು ಊರು ಊರುಡು ನಾಟಕ ಬರೆದ ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಹೆಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನನ್ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಭಕ್ತನ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ 5 ಬಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಗಳು ಬತ್ತಡು ಎತ್ತೋ ಬೇತಬೇತ ಪ್ರಕಾರಡು ತುಳು ಬೆಲೆನೆ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ ನಡೆದ ಬೊಕ್ಕ ಅಂತೂ ಐಕ್ ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾಂದಾಗೂ ನಿನ್ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏರ್ಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇಳಿ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲ ಒಂಜಿ ನಿಕಲ ಗಮನ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಬಣ್ಣ 1,110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಗಲಿ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವಳು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾಗ ಉಲ್ಲೇಖ ಮಲ್ತಂದ್ರೆ ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೂದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಮತ್ತು ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನ ಅರ್ಥ ಮಲ್ತೊಂಡ್ರೆ ನಂಕ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೆ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕುಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನ ನಮ್ಮ ಖಂಡಿತವಾದ್ಲ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳಿತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಪ ಪಿದಾಯ ಪಾಡೋಡು ಇತ್ತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನಕೇನು ಕೂಡ ಅವನು ಪಂಡದು ಪೋಯಾನ ಅಕಲೇ ನಪ್ಪರ್ನೇ ಸಹಾಯ ತಯಾರಿದ್ದಾರೆ ಅವೇ ನಂಬರ್ನೇ ತಯಾರಿದ್ದಾರೆ ಪಂಡ ಉಡಲ್ದ ಉಲಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದಗೂ ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂದು ತುಳು ಪಾತೆರು ಭಾಷೆ ಒಂದು ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪೂರ್ವದ ಭಾಷೆ ಐದು ಬೊಕ್ಕ ದಾಲ ಜೀವನ್ಪಿನ ಅವು ಏಪ ನಮ್ಮ ಉಡಲ್ದಲ್ಲಾಯ್ಪೋಪಿನ ಯಾನು ಸ್ವರೂಪ ನಂಕು ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಯನ್ನು ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖದ ಮಲಪೇರು ಕಾರಣ ಎಟ್ಲ ಉಲ್ಲೇಖ ಮಲಪೇರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಅಂದಾರ್ಲ ಬಂದ್ಪೇರು ಹುಷಾರೇಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಬಂದ್ಪೇರು ಅಂಚಾರೂಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಇಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ದೀವಂಡ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ಕ ಸೆಮಿನಾರ್ ಪೋಯ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರಾ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಆ ಪೂಜಿಯಿಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಅಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರು ಇರಗೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡುಂದು ಏರ್ ಪನ್ನಿ ಇರಗ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನಿಂದು ಐದು ಬಕ್ಕ ದಾದಾಣ್ ಮಂಡ ಯಾನೆನ್ನದಿನ ಎಥೋ ಜನ ಅಂಚೆ ಎನ್ನದಿ ರೈತ ಬಗ್ಗೆ ಪ್ರಯತ್ನನೇ ಆಯ್ತು ಜುನೇನು ಸ್ಕೂ ಪ್ರೌಢಶಾಲೆಡು ಪ್ರಾಥಮಿಕ ಶಾಲೆಡು ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನ್ ಭತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣಾಚಾರ್ಯ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿ ಮತ್ತು ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿದ್ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
6: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
5: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
6: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
5: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
8: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದನೇಳು ವರ್ಷ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಹೋದ್ದು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶವಾಯದ ಒಂದ್ಸಲಿ ಮಾತಿರ ಲವಲಿ ಬೊಂಡ ಬರಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ.
7: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹಾಕುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
2: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
3: ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೇಡ್ ನಡತಂದೊಪ್ಪುನಂಚಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನ ನಮ್ಮೊಟ್ಟುಗೊಳ್ಳೇರು. ಆರು ಇನಿ ನಮಕ್ ಮಣ್ಣು ಪರೀಕ್ಷೆಯ ಬೊಕ್ಕ ನೀರದ ಪರೀಕ್ಷೆದ ಮಹತ್ವ ಅವು ದಾಯಿಗ್ ಬೊಕ್ಕ ಎಂಚ ಮಲ್ಪುಡು ಐಕ್ ಉಪ್ಪುನಂಚಿನ ವಿಧಾನಲು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕುರಿಯರುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆಲ ಸುಲ್ಮೆಲು
4: ಸುಲ್ಮೆಲು ಸರ್.
3: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂದ ಒವೇ ರೀತಿದ ಕೆಲಸ ಕಾರ್ಯ ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪಡು ಪಂದ್.
4: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಐಟ್ ಇಪ್ಪುನಂಚಿದ ಪೋಷಕಾಂಶ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣಡು ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
3: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
4: ಮಸ್ತ್ ಲಾಭ ಉಂಡು ಸರ್. ಪಂಡ ಐಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನವ್ ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ಕೊಂಡು ತರ್ತ ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುಣಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪುಡಿ ಪಾಡುವೆರು ಕುಮಾಯವನ್ ಪೆರದುಲ್ಲ ಅವನ್ನು ಪಾಡುವೆರು ಅವು ದಾಯಿ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಪುಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್ ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
3: ಎಡ್ಡೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಾತಿ ವಿಧಾನಲೂ ಇಲ್ಲ ನಮಕ್ ಅನ್ಯ ಎಂಚ ದೆಪ್ಪುನ ಕ್ರಮ ಎಂಚ
4: ಇತ್ತೆ ಯಾನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರ್ನ ತೋಟ ಆ ಒಂಜ್ ಎಕ್ರ ಜಾಗ ನಮ್ಮ ದಾದ ಮನ್ ಪಡ್ಬಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಪುಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ ಪಡ ತೂ ಓಡಾಪುಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮಣ್ಣು
3: ಬರುತ್ತೆ
4: ಈ ತೆಬ್ರಹಂಗದೈ ನಡೆದು ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೇತೆ ಕಡೆಟ್ ದೆಪ್ಪಡಾಪುಂಡು ಪ್ರತ್ಯೇಕವಾದ ಒಂಜ್ ಎಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ ಅವೇಟ್ ದೆಪ್ಪಂಡ ಒಂದು ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಪರಿಪುಣದೆ ಅಲ್ಪದೆತ್ತದ ದಕ್ಕೊಂಡ್ ನಮ್ಮ ಬುಕ್ ಆ ಒಂಜಿ ಜಾಗಟ್ ದಾದ ಪಂಡ ಒಂಜಿ ಆ ಓವೇ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕುಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತದ ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಡಾಪುಂಡು ಒಂಜಿ ವಿ ಶೇಪಟ್ ಒಂಜರ ಫೀಟ್ ಅತ್ತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ ಬರುಚಿ ನಮಕ್ ಬೋಡೈನ ಹೂ ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ರದ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಅತ್ತ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಒಂಜಿ ಕೆಲಸ ಮಾಡ್ಪಣ ರೈತ ಅದೇ ಅಂದ್ ಅಲ್ಪ ಒಂಜಿ ಒಂಜಿ ಕೃಷಿ ಭೂಮಿದ ಒಂದು ಮೇಲ್ ಪದರ ತೂದಿಪ್ಪಾರ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರ ಅದರಾಟ ಒಂದು ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು. ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ. ಮೇಲು ಪದರಡ ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಲೆನ ಸೊಪ್ಪು ಆತಂಡ ಬೇತೆ ಉಭಯಂಜಿ ವಸ್ತುಲು ಖರಾದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು. ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು. ಫಲವತ್ತತೆಯನ್ನು ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದಲ್ಲೇ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು. ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುಣ್ಣಕ ಕೆರಸದ ಮಣ್ಣಂದೆ ಪೊಡಾಪುಂಡು. ಅವೇ ರೀತಿಟ್ ಆ ಬೇತೆ ಬೇತೆ ನಮ್ಮ ಕಡೆ ಇಟ್ಟು ಒಂಜಿ ನಾಲ್ಕು ಕಡೆ ಇಟ್ಟು ಗುರುತು ಮಾಡ್ತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನು ಕಲೆಕ್ಟ್ ಮಾಡಿ ಪೊಡಾಪುಂಡು. ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ ದ ಮಿತ್ತಗ ಪಾಡದ ಅವೇನು ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು. ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ಕು ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಎತ್ತದ ದಕ್ಕೋಡು ಅವು ನಮ್ಮ ಟೆಸ್ಟ್ ಮನ್ ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು. ಆ ಪುಡಿ ಮಣ್ಣ ನಮ್ಮ ಒಂಜಿ 250 ಗ್ರಾಮ್ ಯಾವ ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ ಭಾಗನ ನೆತ್ತದ ದಕ್ಕೋಡು ನಮ್ಮ ನಮಕ್ ಬೋ ಒಂಜಿ ರಡ್ ಭಾಗ ಮಾತ್ರ ಯಾವ 200 ಗ್ರಾಮ್ ದಾತ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆಗಿನ ಆರ್ನ ಪುದರ್ ಬುಕ್ಕ ಅವು ವಾ ಸರ್ವೇ ನಂಬರ್ ಆ ಒಂದು ಕೃಷಿ ಭೂಮಿ ಇಪ್ಪುನ ಅವೇನ ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಂತುಂದುಲ್ಲೇರ್ ಆ ಕೃಷಿ ದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊನದ್ದು ಕೊರಿಯರ್ನ ಅಂಡ್
3: ಈ ಮಣ್ಣು ಪರೀಕ್ಷಾ ಕೇಂದ್ರ ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತು ಅನುಕೂಲ ಆಪುಂಡ
4: ಉಂಡು ಸರ್. ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಾಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಗೊಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇ ತಗೊಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋ ನೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಆಪುಂಡು.
3: ಇತ್ತೆ ಮಣ್ಣು ಪರೀಕ್ಷೆ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರ ಅವು ನೀರಿದ ಪರೀಕ್ಷೆ ಅಂಚ
4: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಏತುಂಡು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸತನ ಉಂಡ ಇಜ್ಜ ಅಂಚ ನಾವು ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪೇರುತ್ತಲೇ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು.
3: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ ಬೊಕ್ಕ ಈ ನೀರದ ಪರೀಕ್ಷೆಗೆ ಏತ್ ದಿನ ಗೆತ್ತನ್ವಾರ
4: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಆಪುಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಸರ್ ಚಂಡಿ ಇಪ್ಪುಂಡು ಅವೇನಕ್ಲು ಉಳುಂಗದಿಜ್ಜಾಂಡ ಅಂಕ್ಲೆ ಒಂದು ದಿನ ದೀವಡ ಆಪುನ ಮುಲ್ಲು ಪಂಡ ನೆರಳಡೆ ಉಳುಂಗೋಡವು ಸರ್ ಇಪ್ಪನಾಗ ಚೂರು ಒಂದು ದಿನ ಹೆಚ್ಚಿಗೆ ತಾಗುಂಡು ಅಂಚದ ಇಪ್ಪನ ಒಂಜು ವೇಳೆ ಮಣ್ಣು ಉಳುಂಗದಿತ್ತಾಂಡ ಒಂಜಿ ಮಣ್ಣದ ಮಾದರಿ ಇರ್ದು ಐನೆಗೆ ಮುಟ್ಟಲ್ಲ ಅಂಕ್ಲ ರಡ್ ರಡ್ ದಿನ ಟೆಸ್ಟ್ ಮಾಡ್ತದ ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ.
3: ಇದು ಕೃಷಿ ಕೇರಳ ಮಣ್ಣನ್ನು ನುಂಗವನಾಗ ದೊಮ್ಮುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
4: ಅಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಆಗುಂಡು ಅವು ಆಯರ ಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡಾಪುಂಡು.
3: ಇತ್ತೆ ಈ ಮಣ್ಣು ಪರೀಕ್ಷೆ ಬುಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
4: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರ ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗುಂಡು ಅವು ಕಡಿಮೆ ಕರ ವೆಚ್ಚ ಪಂಡದ 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪುನ
3: ಬಾರ ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾಗಿ ಒಂಜಿ ವ್ಯವಸ್ಥೆ ಇತ್ತೆ. ನಮ್ಮ ಉಜಿರೆ SDM ಕಾಲೇಜಿದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು. ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನುಪಲ್ನೆ.
4: ಈ ಮಣ್ಣು ಪರೀಕ್ಷಾ ಇಪ್ಪನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ ದ ಉಲ ಇಪ್ಪನ ಅವೇತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂದ ಎಂಕ್ಲೆಗ ಫೋನ್ ಮಾಡ್ತದೆ ಅದನ್ನು അതറുപടം മാഹിതി പടയുണ്ടല്ലേ
3: ഈ ഫോൺ നമ്പർ
4: ഒരുമ്പേഴ് മൂജി അഞ്ച് ഒരുമ്പനാല് സൊന്നുറപ്പറ ഒരുമ്പേഴ് മൂജി അഞ്ച് ഒരുമ്പനാല് സൊന്നി
3: ഒരുമ്പേഴ് മൂജി അഞ്ച് ഒരുമ്പനാല് സൊന്നി ഈ സംഖ്യക്ക് ಫೋನ್ ಮಾಡ್ತಾರಂಡ ಇರು ಪಾತ್ರ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರಡು ಅದೆಪ್ಪುಡು ಹೆಂಚಿನ ವಿಧಾನ ವಾರತಿ ಎಪ್ಪುಡು ಮಣ್ಣು ಹೆಂಚಿನ ಮಾಹಿತಿನ ಇರು ಕೊರ್ಪಾರು ಬುಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪಣದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬುಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕ ರಾವಡು ನಮ್ಮ ಜನಸಾಮಾನ್ಯ ರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣು ನತ್ತ ಆರೋಗ್ಯನ ಕಾಪಾಡೋರಿಗೋಸ್ಕರ ವಾರೀತಿ ಕಾಳಜಿ ದೆತ್ತ ನೋಡು ಅನ್ಪಾರ
4: ಕೃಷಿಕೇರನ ಬಗ್ಗೆ ಪನ್ನಡ ಸರ್ ಆಗ್ಲಿ ಕೆಲವರು ದಾದಮನ್ ಪೇರ್ಪಂಡ ಒಂಜೇ ರೀತಿಯ ಕೃಷಿ ಮಂತೊಂದಿಪ್ಪರ್ ಆಗ್ಲಿ ಕೃಷಿ ವಿಷಯ ಕೃಷಿ ಬದಲಾವಣೆ ಮಂತೊಂದಿತ್ತಿರ್ನಂಡ ಗೆಡ್ಡ ಇತ ಉದಾಹರಣೆಗೆ ಏಕದಳ ತಗೊಂಜಿ ಕೃಷಿ ಮನ್ ಪೇರ್ ಆಗ್ಲಿ ಚೇಂಜ್ ಬದಲಾವಣೆ ಮಂತದ ದ್ವಿದಳ ಕೃಷಿ ಮಂತಿರ್ಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬುಡಪ್ ನೀರ್ತ ಜಾಸ್ತಿ ಆಗ್ಲಿ ರಾಸಾಯನಿಕ ಗೊಬ್ಬರದ ಬಳಕೆ ಮನ್ ಪೇರ್ತಲ್ಲ ಕೆಲವೇರು ಐದು ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕೊಂಡು ಅವೇನು ಆಪನತ್ ಕಮ್ಮಿ ಮಾಡ್ತೇರಂಡ ಎಡ್ಡೆ ಬೊಕ ಕೀಟನಾಶಕ ಪಾಡನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮಾಡ್ಬೇಡ ಒಂಚೂರು ಕಮ್ಮಿ ಮಾಡ್ಪಡಾಕೊಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ಪಂಡ ನೀರು ಬುಡನಾತ ಉಂಡು ಬಂಡದ್ದು ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನು ಆಪನತ್ ಕಮ್ಮಿ ಮಾಡ್ಪಡ ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತಿರ್ನಾಂಡು ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆ ಉಂಚಿನ ಒಂಜಿ ಬೆಳೆದಾದೊಂಡು ಅವಕ್ಕೆಲ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
3: ಹಂಚಿದತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಐತೆ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನಂಚಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳಗೆರೆಗೆ ತೆರಿಪಾಯರು ಇಂಟ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳಗೆರನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
4: ಸೊಲ್ಮೇಲು ಸರ್
2: ಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ ಬದುಕಿಗೆ ನೆಮ್ಮದಿ
0: ಆತ್ಮೀಯ ಗ್ರಾಮಸ್ಥರೇ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ
5: ಗಂಡು ಹೆಣ್ಣಿಗೆ ಸಮಾನ ವೇತನ ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ
5: ಕೆರೆ ರಸ್ತೆ ನೀರಿನ ಸಂರಕ್ಷಣೆ ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ
2: ವಿಬಿಜಿ ರಾಮ್ಜಿ ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ
5: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು
6: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ
7: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ
8: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
7: ನಿಮ್ಮ ಇಷ್ಟದ ಹಾಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತರೆಗ್ಲಾ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕಳ ಈ ಪ್ರಯತ್ನಕ ಯಶಸ್ ಆವಡನ್ನು ಪ್ರಾರ್ಥಿಸ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
7: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪುಂಜ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 FM ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀಳುತ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಗೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, 3ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
3: ಥ್ಯಾಂಕ್ ಯು.
2: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ 2ನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನ ಮುಂದುವರಿಸುತ್ತಾ, ಸರ್, ಈಗ ಇರಾನ್ ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲೋ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
3: ಕರೆಕ್ಟ್, ಒಳ್ಳೆಯ ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಚನೆ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವು ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್ ಅನ್ನೇ ಆಚೆ ಮಾಡಿ ನೋಡಬೇಕು ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳು ಇವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಬೇಕು. ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನ ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಬಟ್ಟೆ ಕೊಡ್ತಾರೆ. ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ ನಮ್ಮ ಜೀವನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಮ್ಗೆ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲಿ ಎಕ್ಸಸೈಸ್ ಮಾಡಿದ್ರೆ ಎಷ್ಟು

0: ಬೇಕು, ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ನೀವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ, ಹಣಕಾಸಿನ ಶಿಸ್ತು ಆತಂಕ ಅಲ್ಲ, ಯೋಜಿತ ಉಳಿತಾಯ, ವದಂತಿಯಲ್ಲ ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನ ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
1: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟಿದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲ ಪೋಸ್ಟ್ ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ?
0: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ, ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು, ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯಾ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲೋ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು, ಅಲ್ಲಿ ಬಂದದ್ದೇ ಸತ್ಯ ಅಂತ. ನಮ್ಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತು ಅದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸಿಯಲ್ಲಿ ಇರಬಹುದು, ಇದು ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬುತ್ತೇನೆ.
1: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೆ ಏನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್, ಅವ್ರು ಯಾಕೆ ತಿಳ್ಕೊಬೇಕು ಈ ಯುದ್ಧದ ಬಗ್ಗೆ?
0: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದೇ ಇದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ, ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದಲ್ಲ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ, ನಮ್ಮ ದೇಶ ಇಂಥ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆಯಂತ ಹಳ್ಳಿಯೂ ಅಲ್ಲ, ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನ ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೊಡೋದು ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು

0: ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು? ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತ ವ್ಯಯ ಮತ್ತು ಉಳಿತಾಯ. ಮತ್ತೊಂದು ನೀವು ಕೇಳಿದ್ರಿ, ಉಜಿರೆಯ ವಿದ್ಯಾರ್ಥಿಗಳು ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್ 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಜನ್ ಅಂತ, ಹಾರಿಜನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ. ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು, ಸ್ಕಿಲ್ಗಳು ಅದೆಲ್ಲ ಬೇಕಾದ್ರೆ ಇದನ್ನು ತಿಳಿದು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು, ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ 1,000 ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ, ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು, ರೈತರು, ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ, ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂಚ ಅಸ್ತಿ ಜಾಗೃತ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋಭದ್ರ ಕೃತವೋ ಎಂತೂ ವಿಶ್ವತಃ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನಾ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಉಜಿರೆಯಲ್ಲಿರಲಿ, ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನ ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
1: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ ಅಥವಾ ಈ ಯುದ್ಧವನ್ನ ನಿಲ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗ, ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
0: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡ್ಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನ ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದ್ರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕಾಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿ ಇಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೋ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂಥದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮುನ್ನಿದಾಗಿ ಸಾಲ ಕೊಡುವವರು ಇಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ, ತಗೊಳ್ಳುವವನಿಗೆ ವಿವೇಚನೆ ಬೇಕು. ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ. ಇದು ನಮ್ಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಷುರಿ, ಹೆಚ್ಚಿನ ವಸ್ತುಗಳು ಲಕ್ಷುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ, ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಬೇಕು ಅನ್ನೋ ಭಾವನೆ ಹೋಯ್ತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ. ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ? ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ, ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತು ಅದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತಹ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು. ಮೂರು ವಿಷಯಗಳು ಯಾವ್ದೆಲ್ಲ? ಒಂದು, ದುಡಿಮೆ, ನಾವು ದುಡಿಯಬೇಕು. ಎರಡನೇದಾಗಿ, ನಾವು ಉಳಿತಾಯ ಮಾಡಬೇಕು. ಮತ್ತು ಒಗ್ಗಟ್ಟು, ಕೆಲಸ ಮಾಡಬೇಕು. ಉಳಿತಾಯ, ವರ್ಕ್, ಸೇವ್ ಅಂಡ್ ಯುನೈಟ್. ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ, ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ. ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತಾನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ, ಅದು ನಿಮಗೆ ಸಮೃದ್ಧಿಯನ್ನು ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
1: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
0: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ. ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಈವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ, ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನ ಬೆಳೆಸಿ, ತರಕಾರಿಯನ್ನ ಬೆಳೆಸಿ ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು, ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
1: ಯಾವ ರೀತಿ ಯುದ್ಧ ನಮಗೆ ಪರಿಣಾಮ ಬೀಳುತ್ತೆ ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅಂತ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಡಳ್ಳಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ಮಾತ್ರಗಳ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ತೀರಿದ ಬಾರಿ ಸಂತೋಷ ಅಂಡ್ ಅಕ್ಕ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ಮಾತಾಡಲು ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ತುಂಬ ಪಂಡಿತ ಬೇರೆ ಇಡ್ದು ಮಿತ್ರದ್ದು ತಿರ್ತು ಬೋದು ಬೇರೆ ಮನೆಯಲ್ಲಿ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದಸವಾಯ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ
1: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ರಿಗೂ ನಮಸ್ಕಾರ, ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು STM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಶ್ರುತಾ ಆಳ್ವ, 9ನೇ ತರಗತಿ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರೆಯ ವಿದ್ಯಾರ್ಥಿಗಳಾದ ನಾವು ತುಳುನಾಡಿನ ಸಂಸ್ಕೃತಿಯ ವಿಶೇಷತೆಯ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಪರಶುರಾಮ ಸೃಷ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ತನ್ನ ತಪಸ್ಸಿಗಾಗಿ ಸಮುದ್ರ ರಾಜನಿಗೆ ಈ ಸ್ಥಳದಿಂದ ಹಿಂದೆ ಸರಿಯುವಂತೆ ಆಜ್ಞೆ ಮಾಡಿದ ಪರಶುರಾಮರು ಈ ಸ್ಥಳವನ್ನು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರತೀತಿ ಇದೆ. ಭೌಗೋಳಿಕವಾಗಿ ನೋಡಿದರೂ ಇದು ಸಮುದ್ರದಿಂದ ಸ್ವಲ್ಪ ತಗ್ಗು ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಳಿದ ಭೂಮಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಾದರೆ ಇದೊಂದು ಮಾತ್ರ ಪರಶುರಾಮ ಸೃಷ್ಟಿ ಎಂದು ಗುರುತಿಸಿಕೊಂಡಿದೆ. ಈ ಕಾರಣಕ್ಕಾಗಿ ಇದು ಭಕ್ತಿ, ಆರಾಧನೆ, ಪೂಜೆ, ಪುರಸ್ಕಾರಾದಿಗಳು ಇಲ್ಲಿನ ಹೆಗ್ಗುರುತು. ನಾಗಾರಾಧನೆ, ದೈವಾರಾಧನೆಗಳು ಇಲ್ಲಿಯ ಉಸಿರು. ಆಟಿ ತಿಂಗಳೊಂದು ಅತಿ ಮಳೆಯಿಂದ ಕೂಡಿರುವುದರಿಂದ ಕೃಷಿ ಕೆಲಸ ಕಾರ್ಯಗಳು ಮುಗಿದು ವಿಶ್ರಾಂತಿಯ ಸಮಯ. ಆದ್ದರಿಂದ ಈ ಸಮಯವೇ ವಿನೋದ ಕೂಟಗಳ ವ್ಯವಸ್ಥೆಗೆ ಸೂಕ್ತ ಎನಿಸಿಕೊಂಡಿದೆ. ನಮ್ಮ ತುಳುನಾಡು 2000 ರಿಂದ 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಐತಿಹಾಸಿಕ ಸಾಂಸ್ಕೃತಿಕ ಪ್ರದೇಶ. ವೈಭವ ಅಷ್ಟೇ ಅಲ್ಲ, ತುಳುನಾಡಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಪೂಜಾ.
1: ಮಣ್ಣಿನ ಕಂಪಿನಲ್ಲಿ ಸಂಸ್ಕೃತಿಯ ಸೊಗಡಿದೆ, ಸಮುದ್ರದ ಅಲೆಗಳಲ್ಲಿ ಪರಂಪರೆಯ ನಾದವಿದೆ, ಜನಪದ ಹಾಡುಗಳಲ್ಲಿ ಬದುಕಿನ ಕಥೆ ಇದೆ, ಆತಿಥ್ಯದಲ್ಲಿ ಆತ್ಮೀಯತೆ ಇದೆ. ಇದೆಲ್ಲವನ್ನು ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವ ಸುಂದರವಾದ ನಾಡು ನಮ್ಮ ತುಳುನಾಡು. ಇದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಭಾಷೆಯ ಸೊಗಡು, ಕಲೆಗಳ ವೈಭವ, ಆಚರಣೆಗಳ ವೈವಿಧ್ಯ, ಕೃಷಿಯ ಪರಂಪರೆ ಮತ್ತು ಜನರ ಪ್ರೀತಿ ಸೌಹಾರ್ದದಿಂದ ಕೂಡಿದ ಸಂಸ್ಕೃತಿಯ ನೆಲೆ. ತುಳುನಾಡು ಎಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಗಮ. ಕರಾವಳಿಯು ಕರ್ನಾಟಕದ ಪ್ರದೇಶದಲ್ಲಿ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅದರ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿನ ಭಾಷೆ, ಆಹಾರ, ಉಡುಗೆ, ಜನಪದ ಕಲೆಗಳು, ಹಬ್ಬ ಹರಿದಿನಗಳು ಮತ್ತು ಆಚರಣೆಗಳಲ್ಲೂ ಅದರ ಸಂಸ್ಕೃತಿಯ ವೈಭವ ಕಾಣಿಸುತ್ತದೆ. ತುಳು ಭಾಷೆಯು ತುಳುನಾಡಿನ ಜನರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ದ್ರಾವಿಡ ಭಾಷೆ. ತುಳು ಭಾಷೆಯಲ್ಲಿರುವ ಗಾದೆಗಳು, ಜನಪದ ಹಾಡುಗಳು, ಪಾರ್ದನಗಳು ಮತ್ತು ಮೌಖಿಕ ಪರಂಪರೆಗಳು ತಲೆಮಾರುಗಳಿಂದ ತಲೆಮಾರಿಗೆ ಸಂಸ್ಕೃತಿಯ ನೆನಪುಗಳನ್ನು ಸಾಗಿಸುತ್ತಿವೆ. ಭಾಷೆ ಎನ್ನುವುದು ಕೇವಲ ಸಂವಹನದ ಸಾಧನವಲ್ಲ, ಅದು ಒಂದು ಜನಾಂಗದ ಇತಿಹಾಸ, ಭಾವನೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಕನ್ನಡಿಯಾಗಿದೆ.
0: ಈ ನಮ್ಮ ಸುಂದರ ತುಳುನಾಡು ಹೀಗೆ ವಿಶೇಷತೆಗಳನ್ನ ಹೊಂದಿದ್ದು ಅದನ್ನು ಪ್ರೀತಿ, ಭಾವನೆ ಹಾಗೂ ಸುಂದರ ಪದಗಳನ್ನು ಪೋಣಿಸಿ ಹಾಡಿನ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ

0: ಈಗ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಿರು ಸಂಭಾಷಣೆ ನನ್ನ ಮಿತ್ರರಿಂದ.
1: ಸೃಜನ್, ನಿನಗೆ ತುಳುನಾಡಿನ ಸಂಸ್ಕೃತಿಯ ವಿಶೇಷತೆ ಏನಂತ ಗೊತ್ತಾ?
2: ಹಾದಿತಿ, ನನಗೆ ಗೊತ್ತು. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಶೈಲಿ.
1: ಸೃಜನ್, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ?
2: ಹಾದಿತಿ, ಯಾಕೆ ಅಂತ ನನಗೆ ಗೊತ್ತು, ಹೇಳ್ತೀನಿ ಕೇಳು. ನಮ್ಮ ಸಂಸ್ಕೃತಿ ನಮ್ಮ ಗುರುತು, ಅದನ್ನು ತಿಳಿದುಕೊಂಡು ಗೌರವಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ.
1: ಹಾಗಾದರೆ ನಾವು ಅದಕ್ಕಾಗಿ ಏನು ಮಾಡಬೇಕು?
2: ನೋಡು ಅದಿತಿ, ಅದಕ್ಕಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಕಲೆ ಆಚರಣೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕು.
1: ಸೃಜನ್, ಹಾಗಾದರೆ ನಮ್ಮ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಲು ನಮ್ಮಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ನಾವು ಹೊಂದಿರಬೇಕು?
2: ಅದಿತಿ, ಆ ಮೌಲ್ಯಗಳು ಯಾವುದು ಅಂತ ಹೇಳ್ತೀನಿ ಕೇಳು. ಪ್ರಕೃತಿಯ ಮೇಲಿನ ಪ್ರೀತಿ, ಹಿರಿಯರಿಗೆ ಗೌರವ, ಕುಟುಂಬದ ಮಹತ್ವ, ಸಹಕಾರ ಮತ್ತು ಒಗ್ಗಟ್ಟು, ಆತಿಥ್ಯ, ಪರಿಶ್ರಮ, ಕೃಷಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ, ಸ್ಥಳೀಯ ಭಾಷೆಯ ಮೇಲಿನ ಅಭಿಮಾನ.
1: ಇಷ್ಟು ಹೊತ್ತು ನಾವು ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಅವುಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗೋಣ ಅಲ್ವಾ ಸೃಜನ್?
2: ಹೌದು ಅದಿತಿ.
0: ಈಗ ನಮ್ಮ ತುಳುನಾಡಿನ ಸೌಂದರ್ಯತೆಯನ್ನು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶಾನ್ಯ ಮತ್ತು ಬಳಗ.
3: ನೀನಮ್ಮ ತುಳುನಾಡು, ಸತ್ಯ ಧರ್ಮದ ಬೂಡು,

ಗಂಡು ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನದ ತವರೆನಿಸಿರುವ ನಮ್ಮ ಈ ನಾಡು ಹಲವು ಜಾನಪದ ಕಲೆಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಕವಿ ಪುಂಗರು ಜನಿಸಿದ ರಾಣಿ ಅಬ್ಬಕ್ಕರಂತಹ ಧೈರ್ಯಶಾಲಿಗಳ ಶ್ರೇಷ್ಠ ತವರಾಗಿರುವ ಈ ನಾಡು ಹಿಂದೆಯೂ ಇಂದು ಎಂದೆಂದಿಗೂ ಎಲ್ಲಾ ನಾಡುಗಳಿಗೆ ಮಾದರಿ ಎನಿಸಿ ಬುದ್ಧಿವಂತರ ನಾಡು ಎಂದು ಮೆರೆದು ಬಾಳಿ ಬೆಳಗಿ ಪ್ರಖ್ಯಾತಗೊಳ್ಳುತ್ತಿದೆ. ಪ್ರೀತಿಯ ಕೇಳುಗರೆ, ಇಷ್ಟು ಹೊತ್ತು ನೀವು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಆಹಾರ, ಉಡುಗೆಗಳ ಬಗ್ಗೆ ಹಾಡು ಸಂಭಾಷಣೆಯ ಮೂಲಕ ತಿಳಿದಿದ್ದೀರಿ. ತುಳುನಾಡಿನ ಮಣ್ಣು ನಮ್ಮ ಹೆಮ್ಮೆ, ತುಳು ಭಾಷೆ ನಮ್ಮ ಸೊಗಡು, ತುಳು ಸಂಸ್ಕೃತಿ ನಮ್ಮ ಗುರುತು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಆಲಿಸಲು ತಮ್ಮ ಸಮಯವನ್ನು ಕಾಯ್ದಿರಿಸಿದ್ದಕ್ಕಾಗಿ ತಮಗಿದು ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಸಂಯೋಜನೆ ಶಿಕ್ಷಕರಾದ ಸರ್ವೋತ್ತಮ್ ಗೌಡ ಹಾಗೂ ಶ್ರೀಮತಿ ಅರ್ಚನಾ ಎಂ ಒಡೆಯರ್ ಮತ್ತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನನ್ಯ ಜೆ, ಅಮೂಲ್ಯ ಎಸ್ ಎಲ್, ನಿಶಾನ್ಯ, ಆತ್ಮಿ, ಲಕ್ಷ್ಮಿ, ತ್ರಿಷಾ, ಮಾನ್ವಿ, ಹನ್ಸಿಕಾ, ಕನಕಶ್ರೀ ಜೈನ್, ತನುಷ್ ಬಿ ಹೆಗ್ಡೆ, ಪೂಜಾ, ಸೃಜನ್, ಅದಿತಿ ಎಂ, ನಿರೂಪಣೆಯಲ್ಲಿ ನಾನು ಶ್ರುತಾ ಆಳ್ವ, ಎಲ್ಲರಿಗೂ ವಂದನೆಗಳು.

0: ಹೋಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

ಗಜ ಐಕೋಪ್ಯಾನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಿಕ್ಲಿಕ್ಕೆ ನಂದುಲ್ಲರು ರೇಡಿಯೋ ನಿನಾದ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಳವ.

ಕಿವಿಗೆ ಮುದ ನೀಡುವ ಸಮಯ. ಹೊರಗೆ ತಣ್ಣನೆ ಗಾಳಿ ಬೀಸುತ್ತಿದೆ. ಅಡುಗೆ ಮನೆಯ ಘಮಘಮ ತಿಂಡಿಯ ಕಂಪು ಬರುತ್ತಿರಲು ಕೈಯರೊಂದು ಕಪ್ ಕಾಫಿ ಹಿಡಿದು ಕೀಟಕ್ಕಿಯ ಪಕ್ಕ ಕೂತು ಹಾಡು ಕೇಳು ಮಜಾನೇ ಬೇರೆ ಅಲ್ವಾ? ಹಾಗಾದ್ರೆ ಮತ್ತೆ ತಡ, ಈ ಸುಂದರ ಸಮಯಕ್ಕೆ ಸವಿಯನ್ನು ನೀಡಲು ಬರುತ್ತಿದೆ ನಮ್ಮ ಇಂದಿನ ಮೊದಲ ಹಾಡು. ಅಮೃತಧಾರೆ ಚಿತ್ರದ ಹರೀಶ್ ರಾಘವೇಂದ್ರ ಮತ್ತು ಸುಪ್ರಿಯಾ ಆಚಾರ್ ಅವರ ಧ್ವನಿಯಲ್ಲಿ ಮೂಡಿಬಂದ, ನಗತ್ತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಈ ಹಾಡು ಇದೀಗ ನಿಮಗಾಗಿ.

ಅಮೃತಧಾರಿಯ ಹನಿಗಳ ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮಮಯವಾಗಿದೆ ಅಲ್ವಾ? ಹೊರಗೆ ಹನಿಗಳ ಸಿಂಚನ ಜೋರಾಗ್ತಾ ಇದ್ದ ಹಾಗೆ ಇತ್ತ ಎದೆಯ ಒಳಗು ಪ್ರೀತಿಯ ನೆನಪುಗಳ ಮಳೆ ಶುರುವಾಗ್ತಿದೆ. ಮೆಲೋಡಿ ಕಿಂಗ್ ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಧ್ವನಿಗೆ ಕರಗದ ಮನಸ್ಸುಗಳೇ ಇಲ್ಲ. ಡಾಕ್ಟರ್ ಉಮೇಶ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದ ಈ ಎವರ್ಗ್ರೀನ್ ರೊಮ್ಯಾಂಟಿಕ್ ಸಾಂಗ್ ಇದೀಗ ನಿಮಗಾಗಿ.

ಬ್ಯಾಕ್ ಟು ಬ್ಯಾಕ್ ಮಳೆಯ ಹಾಡುಗಳ ಸರಣಿ ಸಾಕ್ತಾನೇ ಇದೆ. ಮೊದಲ ಮಳೆ ಅಂದ ತಕ್ಷಣ ಎಲ್ಲರ ಮನದಲ್ಲೂ ಏನೋ ಒಂಥರ ಹೊಸ ಖುಷಿ, ಆ ಮಣ್ಣಿನ ಸುವಾಸನೆ ತರೋ ನೆನಪುಗಳೇ ಹಸಿರು. ನಮ್ಮ ಲೈಫ್ನ ಮೊದಲ ಪ್ರೀತಿ ಕೂಡ ಮೊದಲ ಮಳೆ ತರಾನೇ ಅಲ್ವಾ? ಯಾವತ್ತೂ ಮರೆಯೋಕೆ ಆಗಲ್ಲ. ಕವಿರಾಜ್ ಅವರ ಅದ್ಭುತ ಸಾಹಿತ್ಯದಲ್ಲಿ ಸೋನು ನಿಗಮ್ ಮತ್ತು ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮೈನ ಚಿತ್ರದ ಮೆಗಾ ಹಿಟ್ ಮೆಲೋಡಿ ಇದೀಗ ನಿಮಗಾಗಿ. ಈ ಹಾಡು ಕೇಳಿ ಆ ಕಳೆದ ನೆನಪುಗಳನ್ನು ಮತ್ತೆ

ಮೊದಲ ಮಳೆಯ ಸವಿಯನ್ನು ಸವಿದ ಮೇಲೆ ಮನಸ್ಸು ಈಗ ಸಂಪೂರ್ಣವಾಗಿ ಪ್ರೇಮ ಲೋಕದಲ್ಲಿ ತೇಲಾಡ್ತಾ ಇದೆ. ಮಳೆ ಬರ್ತಾ ಇರುವಾಗ ಪ್ರೀತಿ ಪಾತ್ರರ ಜೊತೆ ಏನೂ ಮಾತನಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳೋದರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಕಣ್ಣಲ್ಲಿ ನೂರು ಮಾತು ಆಡು ಇಂತಹ ಒಂದು ಮಧುರ ಕ್ಷಣಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರಹ ಒಪ್ಪುತ್ತೆ ಈ ಹಾಡು. ಕವಿರಾಜ್ ಅವರ ಸಾಹಿತ್ಯ, ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್ ಅವರ ಸುಮಧುರ ಧ್ವನಿಯಲ್ಲಿ ಮೂಡಿಬಂದ ಅಮರ್ ಚಿತ್ರದ ಈ ಹಾಡನ್ನು ಕೇಳಿ ಆನಂದಿಸಿ.

ರಕ್ತದಾರಿಯಿಂದ ಶುರುವಾದ ಮೊದಲ ಮಳೆಯಲ್ಲಿ ನೆನೆದು ಸುಮ್ಮನೆ ಹಾಗೆ ಪ್ರೀತಿಯ ಲೋಕದಲ್ಲಿ ತೇಲಾಡುತ್ತಾ ಬಂದ ನಮ್ಮ ಇವತ್ತಿನ ಮಳೆಗಾಲದ ಸ್ಪೆಷಲ್ ಸಿನಿಗೀತೆಗಳ ಜರ್ನಿ ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಕಾರ್ಯಕ್ರಮದ ಕೊನೆಯ ಹಾಡು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಪ್ರಶಾಂತಗೊಳಿಸುವಂತಹ ಒಂದು ಅದ್ಭುತ ಗೀತೆ. ಗಂಧರ್ವ ಅವರ ಸಾಹಿತ್ಯದಲ್ಲಿ ನಮ್ಮೆಲ್ಲರ ನೆಚ್ಚಿನ ಗಾನಗಂಧರ್ವ ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಕಾಲ್ಗೆಜ್ಜೆ ಸಿನಿಮಾದ ಈ ಸಾರ್ವಕಾಲಿಕ ಮಧುರ ಗೀತೆಯನ್ನು ಕೇಳಿ ಆನಂದಿಸಿ.

ಮತ್ತೆ ಇನ್ನೊಂದು ಕಾರ್ಯಕ್ರಮದ ಮೂಲಕ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ನಲ್ಲೂ ನಾವು ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳ್ದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕ್ಲಿಕ್ ಏನಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ

ಹಾಯ್ ನಮಸ್ಕಾರ, ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪಾ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೇನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲ್.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂ ಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಸುಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಶೀಲಾ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಶೀಲಾ. ನಾವು ರೇನ್ ಕೋಟ್ ಹಾಕೊಂಡ್ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದ್ರೂ ನೆನೆದು ಹೋದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನ ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ ಕೋಟ್ ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ. ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳನ್ನು ಕೇಳೋಣ. ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿಆರ್ ಛಾಯಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಜಯಂತ ಕಾಯ್ಕಿನಿಯವರ ರಚನೆ ಮೀನೊಂದು.

ಇದುವರೆಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿ ಬಿ ಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕ್ಕೆದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಡು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್.
1: ನಿಕ್ಲೆ ಮಾತ ಗೊತ್ತುಂಡು ಒಂಜೆಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಹಿಡ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲೀಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲೀಷ್ ಬರ್ಯಾರೆ ಹಿಂಗೆ ಬರೊಂದಿತ್ತು. 10 ವರ್ಷ ಕಲ್ದೆ ಇಂಗ್ಲೀಷ್, 5 ವಾಕ್ಯ ಸರಿ ಇಂಗ್ಲೀಷ್ ಬರ್ಯಾರೆ ಬರೊಂದಿತ್ತು ಜಪಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪಣ್ಲಕ ವ್ಯಾವಹಾರಿಕ ನಡೆದಾತ್ರ ಯಾನ್ ದಯಗು ನೀನು ಪಣೊಂದುಲ್ಲೆ ಬಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತೇರುಣ್ಣು ಏರ್ ಲೈಕ್ ವ್ಯಾಕರಣ ಕಲ್ಪದ ಚೇರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತರಪುಜ್ಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತೇರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಕಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತೆರ್ನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆ ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದು ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುನು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತೆರಣ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ ಕಲ್ಚರ್ ಉಪ್ಪಂದ ಭಾಷೆ ಪಾತೆರಣ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಗ ಬರ್ಪುಜಿ ಬಂಡ ನಮ್ಮ ಕಲ್ಚರ್ ಮುಖಾಂತರ ಪಾತೆರು ಜಾವೇನು ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ ದಾಯ ಮಲ್ಪಡು ಪಂಡ ಅವು ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಭಾರಿ ಭಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪು ನಂಚಿನ ಅಗತ್ಯ ನಂಗೆ ಮನಸ್ಸುಂಡುಂದ ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಯ ನಂಚಿನ ಒಂಜಿ ಶಿಕ್ಷಣ ತಿಕೊಂದಿತ್ತು ನಂಗೆ ಅಂಡ ಇತ್ತೆ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರೆ ಸಾಧ್ಯ ಆಪುಂಡು ಇಜಿಂದ ನಮ್ಮ ಪಾತರೊಂದು ಪಾತೆ ಪಾತರ್ನ ಭಾಷೆ ಪಾತರ್ನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತರ್ನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೀನು ನಮ್ಮ ತಿರಿಯ ನೋಡಾಪುಣ ಅಂಚಾದೊಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಣ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲ ಅಂಚಾದ ಭಾರಿ ಅಗತ್ಯವೆ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ 5 ದುಂಬ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಣು ಆರು ಹಾಳೆಂದು ಯೋಚನೆ ಮಲ್ತಾರಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಣು ಪ್ರತಿ ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಣು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವಂತ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 51 ಐದು ಜಾಸ್ತಿ ಮಾರ್ಕ್ ತೆಗೆದು ಜಂಕ್ ಬಾಕಿ ದೇಟ್ ಪೂರ 89, 91, 92 ತಿಕ್ಕದಿನ ಉಂಟು ಬೇತೆ ಎಕನಾಮಿಕ್ಸ್ ಉಡುಪು ಬಾಕಿ ಸಬ್ಜೆಕ್ಟ್ ನಡೆ ಬರೋ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತು ಎನ್ನ ಮನಸ್ಸಿಗೆ ಪೋದು ಬಿಡ್ತು ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲ ಇತ್ತು ಆ ಕೀಳರಿಮೆ ದಾದಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತು ಪರಿಣಾಮ ದಾದಾಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಅಂಡ ಯಾನ ಏಪ ರಿಸರ್ಚ್ಗೆ ಬರ್ತಾನ ಸಂಶೋಧನೆಗೆ ಬರ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಗೊಪ್ಪುನ್ ಜಾಸ್ತಿ ಅಪ್ಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಆ ಕಾಲೋಡು ಸಂಪತ್ತೈನ ಇಸ್ವಿಡ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋದೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗೆ ಹೆಂಗ್ ಗೊತ್ತಾಂಡ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪೊರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂತಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಗ್ ಮುಟ್ಟ ಬತ್ತಂಡ್ ಅಂದ ಹೇಗೂ ಪಂತೆ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು ಎತೋ ಜನ ಎತೋ ಜನಕ್ಲೆಗ್ ಕೆಲವು ವಿಚಾರ ಗೊತ್ತುಜ್ಜಿ ಅವು ದಾರ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತು ನಿಂದಾಂಡ ತುಳುವು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರೀ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೇನೆ ವರ್ಮ ಪತ್ತು ಕಾವ್ಯಲು ಸಂಶೋಧನೆ ಆತಂಡ್ ಸಂಶೋಧನೆ ಆವಂದನೆ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡ್ಗೆ ತುಳು ಲಿಪಿಟ್ ಬಂಡ ತುಳುತ ಅತ್ತವು ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತೆ ಬೇತೆ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಅವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚಾದಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡ್ಗೆ ಅಂಚ ಐತು ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗುನೇನ್ ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು ಒಂದು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ ಐತು ಒರಿ ಕವಿ ಭಾಗವತ ಬರೆದಿ ನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳುಟು ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡಲ್ಲಿಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ವೈನಿ ಇಂದ ಅವೇನು ಸಂಸ್ಕೃತೋಡ ಬಂತೇರು ಆಯ್ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರ ಸಂಸ್ಕೃತೋಡ ವೈನಿ ಬನ್ಪಾರ ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಕ ಮಲ್ಲದಾಯಗ ಅವಡು ಈ ಪ್ರಶ್ನೆಕೇನ್ವೇ ಸಂಸ್ಕೃತೋಡು ಬರೀ ಸಾತಕ ಮಲ್ಲದಾಯಗ ಅವಡವು ಐಕ್ತಲ ಐತ ರಚನೆ ಚೇಂಜ್ ಆಪುಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ ಜಾಸ್ತಿ ಆಪುಂಡ ಇಂಗ್ಲಿಷ್ ಬರೀ ಸಾತಕ ಜಾಸ್ತಿ ಆಪುಂಡ ಅಂದ್ರೆ ಸುಮಾರು 150 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು ಒಂದು ರೀತಿ ದೂರ ದಿದು ಪೋಡು ಆ ಕಾರಣ ಗಾತ್ರ ಆಯಾ ಪ್ರಶ್ನೆ ಏನ್ಕೇನುವೇ ಅಂಚಾದಪ್ಪನಾಗ ಯಾನ ದಾಯಗು ನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅತ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವಿನ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿ ನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನೋಡು ಸುರುಟು ದಯ ಪಂಡ ಐತನೆ ಆಯ್ನ ಒಂಜಿ ಲಿಪಿ ಇತ್ತುಂಡು ಇತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲೆ ನಾವು ಇತ ಎತ್ತೋ ಭಾಷೆಲೇ ಎತ್ತೋ ಭಾಷೆಲು ಬೇತ ಲಿಪಿ ಲೇಟ್ ಬರಪಿನೇನ್ ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೆ ಆಯ್ನ ಒಂಜಿ ಲಿಪಿ ಇತ್ತಿನೇನ ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತು ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿಟ್ಟಿನ ದಾಲ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪ ಅದ ಐಟು ಜೋಕುಲು ಕಲ್ತದ ಅವೇನನ್ನು ಅನಗ ಅವು ಭಾರಿ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತು ಈ ಭಾಷೆಗೆ ಪ್ರಾಚೀನವಾಯ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವು ಉಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯ ಉಪ್ಪು, ದೇವಿ ಮಹಾತ್ಮೆಯ ಉಪ್ಪು, ಅತ್ರ ಕರ್ಣ ಪರ್ವ ಉಪ್ಪು, ರಾಮಾಯಣ ಕಾವ್ಯ ಉಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳು ಬೈದುಂಡು, ತುಳು ಭಾಷೆಡ್ ಬೈದುಂಡು. ಅಂಚ ಅದುಪನಗ ಐತ ಕಲ್ಪನೆ ನಂಕ ಬೋಡು. 15-14 ಶತಮಾನಡು ಐದು ಬಕ್ಕ ದುಮ್ಮು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲಗೆ ವಾದಿರಾಜ ಸ್ವಾಮಿಲು ಆರ ಕೀರ್ತನೆ ತುಳು ಬರೆತಾರೆ, ತುಳು ಕೀರ್ತನೆ ಬರೆತಾರೆ. ನಾನು ಉಲ್ಲೇಖ ಮಲ್ಪಡೆ ಹಾಕೊಂಡು ದಯಪಂಡ ಸ್ವಾಮಿಲುಲ ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು, ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆಡ್ ಪಾಡು ಜರು ತುಳು ಹುಟ್ಟಾಕಲ ಪುದರ್ನ ಸೈನ್ ಪಾಡುವೇರು. ಅಂಚದ ಉಪರಾಗ ವಾದಿರಾಜರು ಆರ ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14-ನೇ ಶತಮಾನಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯೇ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತೆಲುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಆಯ್ಗು ನೀನು ಪಣೊಂದುಲ್ಲ ಪಂಡ, ತುಳುಕೊಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಿಲ ಮಾತು ಗೊತ್ತುಪ್ಪು, ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತೆಯರ್ಲ ಪನ್ನಡುಂದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂಜಿ ಭಾಷೆಡು, ಸುರೂಟು ಪ್ರತ್ಯೇಕವಾಯ ಪಂಪಿನಂಚಿನ ಒಂಜಿ ಭಾಷೆಡು, ಸುರೂಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದ ಪುನಗ ಅಯ್ಕೊಂಜಿ ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಿಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತ ಅಗತ್ಯತೆ ಮನವರಿಕೆ ಆವಡುಂದ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕ ಆವಡು. ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಷನರಿ ದಕ್ಕಲು ಬರ್ತೇರ, ಮಿಷನರಿ ದಕ್ಕಲು ನಿಖಲು ಕನ್ನಡವರು ಬರೆಯರು, ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರು ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತುಪ್ಪು ಆ ಉದ್ದೇಶಗಳ ಬತ್ತುಪ್ಪು ಬಹಳ ವಿಶೇಷದಾದ ಪಂಡ ಅಕಲು ದೇಶೀ ಭಾಷೆನ ಕಲ್ತೇರು, ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತೇರು, ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತೇರು, ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತೇರು, ತುಳುಟ್ಟು ಕ್ರೈಸ್ತ ಗೀತೆಯನ್ನು ಬರೆಯರು, ಐದು ಪಕ್ಕ ತುಳುಟು ದುಂಬಳ ಪಠ್ಯರಚನೆ ಮಲ್ತಾರೆ, ಒಂದು ಬಹಳ ಮುಖ್ಯ ತುಳುಟು ಪಠ್ಯರಚನೆ ಮಲ್ದಾರೆ ಅಕಲು ತುಳು ಪಠ್ಯರಚನೆ ಕ್ರೈಸ್ತ ಮಿಷನರಿ ದಕ್ಕಲೇ ಮಲ್ದಾರೆ, ತುಳು ಕಲ್ಪಾವಡು ಬಂಪಿನ ಒಂದು ಕಲ್ಪನೆ ಅಕಲೆ ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ನಂಕಿಂತ ಇಂಚೋ 2010 ಬತ್ತಿನ ಇರ್ತಾಂಡಲ್ಲ ಐದು ದುಂಬೆ ಇತ್ತಿನ ನಮ್ಮ ತುಗರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೇ ಕೊಡ್ತಾರೆ 1853 ಬೊಕ್ಕ ಒಂದೊಂದು ತುಗರ ಸಾಧ್ಯ ನಮ್ಮ ತುಳುಟು ಬೊಡಾಯಿನಾತ್ ಬರೆತಿನ ನಮ್ಮ ತುಗರ ಸಾಧ್ಯ ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ ತುಳುತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನ ಆರ್ ಬರೆತೇರ ಆಯ್ತು ದೇವಿಲ್ ವರ್ಷಿಪ್ ಆಫ್ ತುಳುವಾ ಇಂಗ್ಲಿಷ್ ಬರೆತೇರು ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕಲ್ಲ ಮಲ್ತಿನ ನಮ್ಮ ತುಗರ ಸಾಧ್ಯ ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವಡು ನಿಕಲ್ತೀವಿ ಯಾರಡ

1930 ಇಸ್ವಿಡ್ ಸ್ವಾತಂತ್ರ್ಯ ಪೂರ್ವೋಡ್ನಿಕಲ್ ತುಯ್ಯರನ್ನ ಅಂಡ ತುಳು ಚಳವಳಿ ಪಂಪಿನ ಅಂಚಿನ ಒಂದು ಕಲ್ಪನೆ ಬರ್ಪುಂಡು. 1900 ಯು ಎಸ್ ಪಣಿಯಾಡೇರ್ನ ನೇತೃತ್ವಡು ಕಿಲ್ಲರಿತ್ತರು ಐದು ಪಕ್ಕ ಸುಮಾರು ಜನ ತುಳುವೇರ್ ಇತ್ತರು ಪೊಳಲಿ ಶಿನಪಾಯಗಡರ್ ಇತ್ತರು ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಪಂಪರು ಒಂದು ಪಾತ್ರ ಪಂಪರು ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪುನು ಕೊಂಕಣದ ವಿರುದ್ಧ ಅಂದು ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪುನು ಕನ್ನಡದ ವಿರುದ್ಧ ಅಂದು ಆಂಡ ಎಂಕುಳು ಕನ್ನಡದ ವಿರುದ್ಧಲಾತ್ ತುಳುತ್ತ ವಿರುದ್ಧಲಾತ್ ಎಂಕುಳು ಕೆಲಸ ಮಲ್ಪುನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ ಆತ್ರ ಆತ್ಮಾಭಿಮಾನ ಹೆಚ್ಚಿಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಡು ಬಹಳ ಪ್ರೀತಿಡು ಪಡೆಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರಾಪಡು ಶಕ್ತಿ ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷೆ ಮಲ್ತೇರು ಐದು ಪಕ್ಕ ತುಳುಟು ಬರೆಪಿನಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು ತುಳು ಕಲ್ಪಾವಲಂಚಿನ ಕೆಲಸ ಮಾಡ್ತಾರೆ ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತಮೇತ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ ಸ್ವಾತಂತ್ರ್ಯ ಪೂರ್ವಡ ತೋರ ಸಾಧ್ಯ ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೆ ಆದುಪ್ತು ನಿಕ ಒಂಜಿ ಪಾತ್ರ ಯಾನ ಪಂಡ್ರ ಮೂಲು ಇಷ್ಟಪಡತೆ ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೆ ಸಂಬಂಧಪಟ್ಟನ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು ಅಲ್ಲಿ ಕೊಂಕಣಿಯೂ ಇದೆ ಅಲ್ಲಿ ಬ್ಯಾರಿ ಭಾಷೆಯೂ ಇದೆ ಅಲ್ಲಿ ಕುಂದಾಪುರ ಕನ್ನಡವೂ ಇದೆ ಅಲ್ಲಿ ಹವ್ಯಕ ಕನ್ನಡವೂ ಇದೆ ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಲ ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು ಕೇವಲ ಕನ್ನಡದ್ದು ಮಾತ್ರ ಅಲ್ಲ ಕನ್ನಡದ್ದು ಮಾತ್ರ ಅಲ್ಲ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ ಇದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ನೋಪ್ಪಿಯೋಡಾಪಣು ತುಳು ನೋಪ್ಪಿಯೋಡಾಪಣು ಕೊಂಕಣಿ ನೋಪ್ಪಿಯೋಡಾಪಣು ತುಳುತ್ತ ಬುಲೆಚಿಲ್ ನೋಪ್ಪಿಯೋಡಾಪಣು ಕೊಂಕಣದ ಬುಲೆಚಿಲ್ ನೋಪ್ಪಿಯೋಡಾಪಣು ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಇದು ಬಹಳ

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಕ ಗೊತ್ತು ತುಳುಪ ಅಂತೇನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಡ್ಲ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರೆಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರನ ತುಳುತ್ತೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ್ಟ ಒಂದು ಕಂಪ ಪೋಲೆ ಅಟ್ಟೆ ಒಂದು ಸುತ್ತು ಪೋಲೆ ಅಗ್ಲ ಪಾತ್ರ ನಿಮ್ಕೇನ್ಲೆ ಅಗ್ಲ ಪಾತ್ರ ತುಳ್ತು ತೂಲೆ ಮುಲ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಹುಡು ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕ್ಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕ್ಲೆ ಕ್ಲಾಸ್ ಪಿರಾಯ ಒತ್ತಿ ಬಕ್ಕ ಅಥ್ರ ಕ್ಲಾಸ್ ಬುಡಿ ಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಳ ಇಜ್ಜಿ ದುಮ್ಮುಡ್ದು ದುಮ್ಮೆಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೇರಂದ ಫೈನ್ ಪಾಡೊಂದಿತ್ತೇರು ಬೆಂಚಿನ ಮಿ ತೂಂತು ಅಂತೇರು ಕ್ಲಾಸದ್ದು ಪಿದಾಯ ಪಾಡೊಂದಿತ್ತೇರು ತುಳು ಪಾತ್ರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನಿ ಎಂಗ್ಲೇನು ಕಡಪಡೊಂದಿತ್ತೇರು ಪಿರಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೆ ಒಪ್ಪು ಅಪಗದ ಮಾಸ್ಟ್ರ ಅಕಲ್ನ ಉದ್ದೇಶ ಎಡ್ಡನೆ ಒಪ್ಪು ಯಾನ ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೇ ಕಲ್ಪೋಡು ತುಳು ಪಾತ್ರನ ಕನ್ನಡ ಓವೆ ಭಾಷೆ ಪಾತೇರು ಪಾತೇರದು ಪಾತೇರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪನೆ ಸಾಧ್ಯ ಅಂಚಾದ ಪುನಗ ಮಗಳು ಮೂಲ ತುಳುವೆ ಪಾತೇರೆ ಎರಡ ಕ್ಲಾಸ್ ತಗೊಳ್ಳ ತುಳುವೆ ಪಾತೇರೆ ಎರಡ ತುಳು ಬುಳೆಯರ ಸಾಧ್ಯ ದಾದ ಪಂಪಿನ ಅಂಜೆ ಮನೆ ಕಲ್ಪನೆ ಉಪ್ಪರಲೆ ಯಾವ ತಪ್ಪು ಒಂದು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂಪಿನ ಇಂಜಿನ ಬಣ್ಣ ಇತ್ತೆ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತೇರು ಬೇರು ಕಾಲೇಜ್ ಇಡ್ಲ ಪಾತೇರು ಬೇರು ಶಾಲೆ ಇಡ್ಲ ಪಾತೇರು ಬೇರು ಇಲ್ಲಡ್ಲ ಪಾತೇರು ಬೇರು ಪೂರ ಪಾತೇರು ಬೇರು ಅಂಚಾದ ಪುನಗ ಎತ್ತೋ ನಿನ್ನಮ್ಮ ತೂರ ಸಾಧ್ಯ ಇತ್ತೆ ಸ್ವಾತಂತ್ರ್ಯ ಪೂರ್ವ ಬಕ್ಕ ನಿಕಲ್ತು ಯಾರಡ ಸುಮಾರು ಒಂದು 50 ಸಿನಿಮಾಲು ಬೈದ 50 ಜಾಸ್ತಿ ಆತನಿತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸ್ವಲ್ಪ ಸಿನಿಮಾಲು ಬೈದ ಯಾನ್ ದಾಯ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲೇ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ಒರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರು ಊರು ಊರುಡು ನಾಟಕ ಬರೆದು ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕುಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಉಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,500 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನನ್ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯಾವ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ ಐದು ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತ ಬೇತ ಪ್ರಕಾರಡು ತುಳು ಬೆಲೆನೆ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನೆ ಆಯ್ ನಡೆದ ಬೊಕ್ಕ ಅಂತೂ ಐಕ್ ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾಂದಾಗೂ ನಿನ್ನ ಪಣ್ಣೊಂದುಲ್ಲೇ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏರ್ಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇಲ್ಲಿ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಬಣ್ಣ 1,110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಗಲಿ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ಕೂಡ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾಗ ನಾನು ಉಲ್ಲೇಖ ಮಾಡ್ತಂದ್ರು ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಬತ್ತ ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನ ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದ ಉಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಆತ್ ತುಳು ಒಂಜಿ ಪಡ್ಪೋಶಿ ಭಾಷೆ ಮಾತ್ರ ಆತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಆತ್ ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೂ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕ್ಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನ ನಮ್ಮ ಖಂಡಿತವಾದ್ಲ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳಿತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಪ್ ಪಿದಾಯ ಪಾಡೋಡು ಇತ್ತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎತ್ತೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕ್ ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನ್ಕೇನು ಕೂಡ ಅವನು ಪಂಡದು ಪೋಯಾನ ಅಕಲೇ ನಪ್ಪರ್ನ ಸಹಾಯ ತಯಾರಿಜ್ಜಾರ ಅವೇ ನಂಬರ್ನ ತಯಾರಿಜ್ಜಾರ ಪಂಡ ಉಡಲ್ದ ಉಲಾಯಿ ಪೋತುಚ್ಚಿ
ತುಳು ಎಡಮನೇ ಪರಿಚ್ಛೇದವು ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಯನ್ನ ಉಡಲಗು ಅಪೋತು ಜಿನಲ್ಲ ಅಕಲ ಲೆಕ್ಕೋಡು ಇತ್ತಲ್ಲ ಒಂದು ತುಳು ಪಾತೆರು ಭಾಷೆ ಒಂದು ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪುರುಳದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ಪಿನ ಅವು ಏಪ ನಮ್ಮ ಉಡಲ್ದಲ್ಲಾಯ್ ಪೋಪ್ಪ ಯಾನು ಸ್ವರೂಪ ನಂಕ್ ಮನವರಿಕೆ ಆವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರ್ ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಲೇನೆ ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರುಳದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪೇರು ಕಾರಣ ನೆಟ್ಲ ಉಲ್ಲೇಖ ಮಲಪೇರು ತುಳುಪು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೇಂದಾರ್ಲ ಬಂದ್ಪೇರು ಬಹುಶಃಗಾಯ್ತಾ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಪಂಪೇರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುನ್ನ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ದೀವನ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ಕ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ ಪೂಜಿಯಿಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಉಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರ್ ಇದಾಗ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡು ಏರ್ ಪನ್ನಿ ಇದಾಗ ಅಪಗ ಏರ್ಲ ಪಂತ ಜರಿ ಯಾನೇನೊಂದಿ ನೀನು ಐದು ಬಕ್ಕ ದಾದಾಂಡ್ ಮಂಡ ಯಾನೇನೊಂದಿನ ಎಥೋ ಜನ ಅಂಚೆ ಏನಿದೆ ರೈತ ಬಗ್ಗೆ ಪ್ರಯತ್ನನೇ ಆಯ್ತು ಇವನೇನು ಸ್ಕೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆಯ್ತು ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನ್ ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತಾಯ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬೊಡಾಯಿನ ಮತ್ತು ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

0: ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ.
1: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
0: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
1: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
0: SDM ಇಂಜಿನಿಯರಿಂಗ್ ಕಾಲೇಜ್ ಉಜಿರೆ, ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶಾಯೋಧ್ಯ ಮಂತ್ರಿ ಮಾತೇರ್ ಲವಲಿ ಬೊಂಡ ಬರಲಿ ಗೇಡ ನಿನಾದ ಏನ ಕೇಳಿಲ್ಲ ನಿಖಿಲ ಕೇಳಲಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬದುಕು ಹಸನಾಗುವುದು.
1: ನೆನಪಿರಲಿ, ರಸ್ತೆ ಬದಿ, ಚರಂಡಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಸವನ್ನು ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳಿಗೆ ಎಲ್ಲೆಂದರಲ್ಲಿ ಬೆಂಕಿ ಹಚ್ಚಬೇಡಿ. ನಮ್ಮ ಗ್ರಾಮವನ್ನು ಆದರ್ಶ ಮತ್ತು ಸ್ವಚ್ಛ ಗ್ರಾಮವನ್ನಾಗಿ ಮಾಡೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೆ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತ್ರಗಳ ನಮಸ್ಕಾರ. ಧ್ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ತಿರಿದ ಬಾರಿ ಸಂತೋಷ ಆಂಡ್ ಅಕ್ಕಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
6: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
7: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದತರಂಗ.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಮಾತರಿಗ್ಲ ನಮಸ್ಕಾರ. ನಾನು ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರ ಇರಿದ ಬಾರಿ ಸಂತೋಷ ಆಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡನ್ನು ಪ್ರಾರ್ಥಿಸ.
0: ರೇಡಿಯೋ ನಿನಾದ 90.4 FM ಕೆಳಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ರಸಾಯನಶಾಸ್ತ್ರ ವಿಭಾಗದ ಮುತಾಲಿಕೆಡ್ ನಡತೊಂದಿನ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಯ ನಂಚಿನ ರಂಜಿತೆಯನ್ನು ನಮ್ಮೊಟ್ಟುಗೊಳ್ಳೇರು. ಆರೆ ಇನಿ ನಮಕ್ ಮಣ್ಣು ಪರೀಕ್ಷೆ ಬೊಕ್ಕ ನೀರುದ ಪರೀಕ್ಷೆದ ಮಹತ್ವ ಅವದಾಯಿಗ್ ಬೊಕ್ಕ ಎಂಚ ಮಲ್ಪೋಡು ಐಕ್ ಉಪ್ಪುನಂಚಿನ ವಿಧಾನಗಳು ದಾದ ಮತ ಈ ವಿಚಾರವಾದ ನಮಕ್ ಮಾಹಿತಿ ಕೊರಿಯರವುಳ್ಳೇರು. ಕಾರ್ಯಕ್ರಮಗೂ ಮೊಕ್ಕೆದ ಸುಲ್ಮೆಲು
3: ಸುಲ್ಮೆಲು ಸರ್.
0: ಇತ್ತೆ ಪ್ರತಿ ಒಂಜಕ್ಲ ಮಣ್ಣು ಭಾರಿ ಮುಖ್ಯ. ಅವು ಕೃಷಿ ಆದಿಪ್ಪು ಅತ್ತಂಡ ಒವೇ ರೀತಿದ ಕೆಲಸ ಕಾರ್ಯಗಳು ಆದಿಪ್ಪು. ಈ ಮಣ್ಣಡೆ ನಮ್ಮ ಭೂಮಿದ ಒಂಜಿ ಅಸ್ತಿತ್ವ ಉಂಡೊಂದು ಪನ್ನೊಳಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯಿ ಮಲ್ಪಡು ಪಂದ್
3: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಇಟ್ ಇಪ್ಪು ನಂಚಿದ್ನ ಪೋಷಕಾಂಶ ಏನೇ ನಮಕ್ ತೆರೆಯೋನು ಅಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮಣ್ಣು ಪುನಾಗ ಅವಕ್ಕೆ ಸಂಬಂಧಪಟ್ಟದ ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನು ಅಲ್ಲಿ ಅಂಚನೆ ಆ ಮಣ್ಣಡ್ ನೀರು ತ ತೇವಾಂಶ ಏತು ಆ ಮಣ್ಣು ನೆತ್ತದ ದೀವೋಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನು ಅಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು
3: ಮಸ್ತ್ ಲಾಭ ಉಂಡು ಸರ್. ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಳಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ್ದು ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು pH ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಮನ್ಪುನ ತಟಸ್ಥ 7 ಕಮ್ಮಿ ಇತ್ತಂಡ ಅವು ಪುಳಿ ಅಂಶ ಅನ್ನುವಂಟದ ಅರ್ಥ. ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ ಒಂದ್ಪೇರು. ಅವೆ ಒಂಜಿ 7 ಕಮ್ಮಿ ಇತ್ತಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆಪುನಂಚಿನ ಕೃಷಿ ಅವು ಕಂಗ್ ಬೊಕ್ಕ ತಾರೆದ ಕೃಷಿ ಆಗ್ಲೇ ಮನ್ ತೊಂದಿ ಇಪ್ಪನಂದ್ ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೇರು ಕುಮಾಯ ಪೆರದು ಅವನ್ನು ಪಾಡುವೇರು ಅವು ದಾಯ ಪಾಡುವೇರು ಪಂಡ ಮಣ್ಣದ ಒಂಜಿ ಪುಳಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತಿನಂದ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕೆ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಕೊಂಡು ಸರ್ ಅವಂಜಿ ನಮಕ್ ತೆರೆಯೋನು ಅಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎದ್ದೆ ಮಾಹಿತಿ ನಿಪ್ಪಂಡ್ರ ಅಂಚನಿತೆ ಈ ಮಣ್ಣದ ಮಾದರಿ ನಮ್ಮ ದೆಪ್ಪಡಂಡ ಐಕ್ ಒಂಜಾತಿ ವಿಧಾನಗಳು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
3: ಇತ್ತೆಯನ್ನು ಇರಗ ಕಂಗದ ಕೃಷಿ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪಂಪೆ ಸರ್ ಐತೆ ಒಂಜೇಕರ ಜಾಗ ಉಂಡುಂದಿ ಎನ್ನಲೆ ಇರುನ ತೋಟ ಆ ಒಂಜೇಕರ ಜಾಗ ನಮ್ಮ ದಾದ ಮನ್ ಪಡುವಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ
0: ಅತ್ತಂಡ ಸೇಡಿ
3: ಸೇಡಿ ಮಣ್ಣುಂಡ
0: ಅವೆನ್
3: ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮಾಡ ತೂವಡಾಕುಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿತ ಭೂಮಿಯ ಗುಡ್ಡ ಪ್ರದೇಶನ ಅತ್ತಂಡ ಕಂಡ ಕೆಲವು ಹೊಸ ಕೃಷಿ ಮಣ್ಣು
0: ಬರುತ್ತೆ
3: ಈ ತೆ ಬ್ರಹಂಗದೈ ನಡೊಂದು ಆ ರೀತಿ ಮನ್ಪುನ ಸಂದರ್ಭ ಅವೆನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ಟದೆ ಪೊಡಾಕೊಂಡು ಪ್ರತ್ಯೇಕವಾದ ಒಂಜಿ ಎಕರೆ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ಟು ಪೂರ ಕಜಾವು ಇಂಚಿನ ಈ ಸೊಪ್ಪು ಕರದ ಪರಿಪುಣದೆ ಎತ್ತದ್ದು ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಓ ಕೃಷಿ ಆವಡ ಅವೈತ ಬೇರೆ ಏತು ಆಳಾಗ ಪೋಕುಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತ ನಮ್ಮ ಆತ ಆಳಾಗ ಮಣ್ಣದ ಮಾದರಿನೇ ದೆಪ್ಪಡಾಕೊಂಡು ಒಂಜಿ ವಿ ಶೇಪಟ್ಟು ಒಂಜರ ಫೀಟ್ ಆತಂಡ ರಡ್ಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೆತ್ತದೇ ಪಾಡೋಡು ನಮಕ್ಕ ಪುರ್ಚಿ ನಮಕ್ಕ ಬೋಡೈನ ಓಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರ್ದು ಮಿತ್ರದ ಅಡಿ ತಳಾಗ ಮುಟ್ಟಲ್ಲ ಒಂಜಿ ಕೆರಸದ ದೆಪ್ಪಡು ಆತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಏರು ತೂದಿಪಾರ ಮಣ್ಣದ ಕೆಲಸ ಮಾಡ್ಪಾರ ರೈತ ಅದೇ ಅಂದ್ ಅಲ್ಪ ಒಂಜಿ ಕೃಷಿ ಭೂಮಿದ ಒಂದು ಮೇಲ್ ಪದರ ತೂದಿಪಾರ ಇರ್ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೆ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅದನ್ನ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲ್ ಪದರಡು ದಾದ ಪಂಡ ಇರಗು ಬೇತೆ ಬೇತೆ ಮರಕ್ಕಳ ಸೊಪ್ಪು ಆ ತಂಡ ಬೇತೆ ಒಬ್ಬೆ ಒಂಜಿ ವಸ್ತುಲು ಕರದು ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡದಲ್ಲೆ ನಕ್ಕರು ನಕ್ಕರು ಪಂಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕೆ ಮುಟ್ಟಲ್ಲ ಸ್ಯಾಂಪ್ಲಿಂಗ್ ಮನ್ಪುಣಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿ ಆ ಬೇತೆ ಬೇತೆ ನಮ್ಮ ಕಡೆಟ್ಟು ಒಂಜಿ ನಾಲ್ಕು ಕಡೆಟ್ಟು ಗುರುತು ಮಾಡ್ತದ ಆ ಒಂಜಿ ಜಾಗಲ್ಲಿ ನಮ್ಮ ಮಣ್ಣನ್ನ ಕಲೆಕ್ಟ್ ಮಣ್ಣು ಪೊಡಾಕೊಂಡು ದೆತ್ತದ ಅವೇನು ಒಂಜಿ ಕ್ಲೀನ್ ಆಯ್ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗೆ ಪಾಡದು ಅವೇನ್ ಸರಿಯಾದ ರೀತಿ ಮಿಕ್ಸ್ ಮನ್ಪೋಡು ಮಿಕ್ಸ್ ಮಂತದ ಐಟ್ ಒಂಜಿ ನಾಲ್ ಭಾಗ ಮನ್ಪೋಡು ಪಂಡ ಐಟ ಒಂಜಿ ಮಲ ಮಲ ಕಲ್ಲಿ ತಿಂದ ಪೂರ ನಮ್ಮ ಅದೆತ್ತದ ದಕ್ಕೋಡು ಅವ ನಮ್ಮ ಟೆಸ್ಟ್ ಮನ್ಪರ ಬುಜ್ಜಿ ನಮಕ್ಕ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು ಆ ಪುಡಿ ಮಣ್ಣು ತಿಕ್ಕ ನಮ್ಮ ಒಂಜಿ 250 ಗ್ರಾಮಿ ಯಾವ ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ ಭಾಗ ಮಂತದ ರಡ್ ಭಾಗನು ನೆತ್ತದ ದಕ್ಕೋಡು ನಮ್ಮ ನಮಕ್ಕ ಒಂಜಿ ರಡ್ ಭಾಗ ಮಾತ್ರ ಯಾವ 200 ಗ್ರಾಮದ ಮಣ್ಣು ನಮ್ಮ ಕಲೆಕ್ಟ್ ಮಂತದ ಅವೇನು ನಮ್ಮ ಆ ರೈತ ಏರುಲ್ಲ ಆರನ ಪುದರ್ ಬುಕ್ಕ ಅವು ವಾ ಸರ್ವೆ ನಂಬರ್ ಆ ಒಂಜಿ ಕೃಷಿ ಭೂಮಿ ಇಪ್ಪುನ ಅವೇನ ಬುಕ್ಕ ಆ ಒಂಜಿ ಭೂಮಿ ಇಟ್ಟು ನಮ್ಮ ದಾದ ಕೃಷಿ ಮಾಡ್ತಂದುಲ್ಲೇರು ಆ ಕೃಷಿದ ಪುದರ್ನ ಕರೆಕ್ಟ್ ಅದು ಬರೆಯದಾಯ್ಟು ಕೊಣದ್ದು ಕೊರಿಯರ್ನ ಅಂಡ್
0: ಈ ಮಣ್ಣು ಪರೀಕ್ಷೆ ಕೇಂದ್ರಗಳು ಮಣ್ಣು ಪರೀಕ್ಷೆ ಮಲ್ತಿ ಬುಕ್ಕ ಸರ್ಟಿಫಿಕೇಟ್ ಕೊರ್ಪಾರ ಅವು ಈ ಸರ್ಕಾರದ ಸವಲತ್ತುಗದಲ್ಲ ಅನುಕೂಲ ಆಪುಂಡ
3: ಉಂಡು ಸರ್ ಐತೆ ಮಸ್ತ್ ಜನ ಅವೇ ಒಂಜಿ ವಿಷಯವಾದ ಮಣ್ಣು ಪರೀಕ್ಷಾ ಕೇಂದ್ರ ಬರೋಂದುಲ್ಲರು ಐಟ್ ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಹೊಸತ್ ಡ್ರಿಪ್ ಇರಿಗೇಷನ್ ಮಾಡ್ದೊಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಹೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇತ ಒಂಜಿ ತೋಟಗಾರಿಕೆ ಇರದ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ್ ಅಕ್ಲೆಗ್ ಅವೇತ ಒಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯ ನೋಡ್ ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆದ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಅಪ್ಪುಂಡು
0: ಇತ್ತೆ ಮಣ್ಣು ಪರೀಕ್ಷೆದ ಒಟ್ಟುಗು ನೀರಿದ ಪರೀಕ್ಷೆ ಮಲ್ಪಾರ ಅವು ನೀರಿದ ಪರೀಕ್ಷೆ ಅಂಚ
3: ನೀರಿದ ಪರೀಕ್ಷೆ ಇಲ್ಲ ಸರಿ ಅಂಕಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದ ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಲವಣಾಂಶ ಏತು ಉಂಟು ಪಂಡದ ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚ ನಮ್ಮ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್
0: ಪೂರ ಲೆಕ್ಕಚಾರ ಗೊತ್ತಾಪ್ಪುಂಡು
3: ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಒಂಜಿ ಸಬ್ಸಿಡಿ ಕೊರಪಿರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
0: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರ ಈ ನೀರದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರ
3: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಾಲ ದಾದಾಪುಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರತ್ತೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತಂಡ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರ್ತಲ್ಲ ಅಂಚರ ಚಂಡಿ ಇಪ್ಪುಂಡು ಅವೇನ ಹಾಕಲು ಉಲುಂಗದಿಜ್ಜ ಅಂಡ ಅಂಕ್ಲೆ ಒಂಜಿ ದಿನ ದೀವಡ ಹಾಕೊಂಡು ಮುಲ್ಲು ಪಂಡ ನೆರಳಡೆ ಉಲುಂಗೋಡವು ಸರ್ ಇಪ್ಪುನಾಗ ಚೂರು ಒಂಜಿ ದಿನ ಹೆಚ್ಚಿಗೆ ತಾಗೊಂಡು அஞ்சாதிப்பினாக்க கொஞ்சம் வேலை மண்ணு ஒழுங்கு தீத்துனாண்டா கொஞ்சி மண்ணத மாதிரி இருந்து ஐநகு முட்டால எங்களை ரெண்டு ரெண்டு தின்னு டெஸ்ட் பண்ணுறது மூஜின தண்ணி அக்கிலே வரதி குரல்
0: இது கிருஷிக்கர்ல மண்ணு நுங்கவுனாக தொம்முடு நுங்கேற பள்ளி இஞ்ச காலி பிரதேசோட்டே நுங்கவுடு நிரழுத பிரதேசோடு
3: அப்பண்ட டைரக்ட் சூரியன கிரண மண்ணுக்கு தாக்குதான் ரியாக்ஷன் ஆகுண்டு அவ் ஆயிரபள்ளி பண்றது பண்றதா மண்ணுதா மண்ணடி ஏத்து போஷகாம்சம் உண்டு கரெக்ட் கொத்தாவிடாது சரியான ரீதியில் கொத்தாவிட பண்ண நம்ம நேரலண்டு உங்காவிடாப்புண்டு
0: இது ஈ மண்ணு பரீட்சை பக்க நீர்த பரீட்சைக்கு ஏத்து கர்ச்சாப்புண்டு ஐத்த மாய்த்தி குறிப்பிடா
3: கர்ச்சு மல்லதால இது சார் பண்டாயிரு முல்ப நமக்கு தர்மஸ்தல சமஸ்து தாதமல் தேர்ப்பண்ட மஸ்து கம்மி சார்ஜ் மண்ணுத்தேர் ஆயிட்டு இருக்கு ஒஞ்சி மண்ணுத பரீட்சைக்கு இருக்கு 50 ரூபாய் மாத்திர தாக்குண்டு அவ் கடிம கர வெச்ச பண்ணுறது 117 ரூபாய் உண்டு அண்ட ஒஞ்சி மண்ணுத மாதிரிக்கு இருக்கு 59 ரூபாய் மாத்திர அவை நீர்த மாதிரிக்கு 59 ரூபாய் மாத்திர நமக்கு எப்பணும்
0: பாரு கடிமேடு நம்ம சுத்தமுத்தத கிருஷிக்கரை கொஞ்சம் அனுகூலகரவாய் நினச்சின கொஞ்சம் வியவஸ்தை இத்தே நம்ம உஜிரே எஸ்டிஎம் காலேஜ் ஈ மண்ணு பரீட்சா கேந்திரம் உண்டு ஈ மண்ணு பரீட்சா கேந்திரக்கு பருடாண்ட ஜனக்கு எஞ்ச சம்பர்க்கம் அல்போடோ பக்க ஈ மண்ணு பரீட்சா கேந்திரத கொஞ்சம் பரிச்சய பண்ணல
3: ஈ மண்ணு பரீட்சா இப்ப நம்ம தர்மஸ்தல மஞ்சுநாதேஸ்வர காலேஜ் உண்டே பதவி காலேஜ் அவைதா கேம்பஸ் உள்ளே அல்ப உலஞ்சி போஸ்ட் ஆஃபீஸ் உண்டு அவைதா பக்கா இப்ப எங்களைனா இடைக்கு அல்ப பத்துல அக்கலாம் பக்கி மாஹித்தி படையினோல்லி இஜிண்ட எங்களுக்கு போன் மனுத்துது அதனால எங்களை அத்தரவுப்பட இஞ்சி மாஹித்தி படையினோல்லி
0: போன் நம்பர் பண்ணுவோம்
3: 97 3 1 9 8 8
0: குடுற பண்ண
3: 97 3 1 9 8 8
0: 97 3 1 9 8 8 ஈ சங்கிக்கு ஃபோன் மல்த்தர்ன இரு பாத்திர திக்குவாரு மண்ணு பரீட்சை பக்கி நீர்த பரீட்சை பக்கி ஏப்ப பருடு அதெப்படி நினச்சின விதான வாரத்தில் எப்படி நினச்சின மாய்த்தின்னு இரு குறப்பாரு புக்க ஐத்தே இரு மண்ணு பரீட்சை மல்பணத்தை பக்கி பண்ணாரு ஐட்டித்தின லாபத பக்கி பண்ணாரு பக்க ஐட்ட சவலத்து திக்குன பக்கி பண்ணாரு அஞ்சனே மண்ணுதா ஒஞ்சி ஆரோக்கியன காப்பாடுனால நம்ம மாமல்ல ஜவாப்தாரி கிருஷிக்கு ராவடு நம்ம ஜனசாமானியர் ஆவடு மண்ணத பக்கி எல்லாம் கொஞ்சம் காலேஜி நம்ம வயசோட அப்படி இத்தே நம்ம ஜனசமுதாய வாரித்தி தான் கொஞ்சம் மண்ணுன்னத ஆரோக்கியன காப்பாடுவரகோஸ்கர வாரித்தி காலேஜி தித்த நோடு நினைப்பாரு
3: கிருஷிக்கீரன் பக்கி பண்ணுவேன் சார் அக்கில் கிளவரு தாதமன் பேர் பண்ண ஒஞ்சே ரீதி கிருஷின் மண் தொந்து பேர் அக்கில் கிருஷி விஷய கிருஷின் பதவலாவே மண் தொந்தி தீர்ந்தாண்ட கேட்ட இத்த உதாரணக்கு ஏகதாள தவஞ்சி கிருஷி மண் பேர் அக்கில் பதலாவணி மண் தொந்த த்விதாள கிருஷின் மண் தேர்ந்த ஒஞ்சி சார்த்தே ஐட்ட ஒஞ்சூர் ஃபலவத்தத்தை ஜாஸ்தி ஆகுண்டு பொக்க ஒஞ்சி அவசியகத்தைக்கு பொடப் நீர்த்து ஜாஸ்தி அக்கில் ராசாயனிக குப்பரத்தை பலக்கே மண் பேர் தொல்லை கிளவேர் ஐர் தரல ஒஞ்சூரு மண்ணுது ஆரோக்கிய ஹாள் ஆகுண்டு அவன் ஆப்பனத்து கம்மி மண் தேர்ந்த எட்டே பொக்க கீட்டநாசக பாடினாகல அகத்தியர்து ஜாஸ்தி பலக்கி மண் பண்ணி ஒஞ்சூர் கம்மி மண் போடாக்குண்டு அஞ்ச பொக்க ஐர் கிளவேர் கிருஷிக்கிறது அதை மண் பேர் பண்ணா நீர் பொடைநாத்து உண்டு பண்ணுது நீர் அகத்தியர்து ஜாஸ்தி பாடுவேர் அவன் ஆப்பனத்து கம்மி மண் போடு நீர் இத்த ஹனி நீராவரி பத்தி பழக்கி மண்
0: தீர்ந்தாண்டு
3: அவட்டு நீரெல்லாம் உள்ளித்தாயாக்குண்டு பொக்க அவஞ்சி கிருஷிட்டு விளைவு நினச்சின கொஞ்சம் பெலை தாதுண்டு அவைக்குள்ள கொஞ்சம் எட்டே பொக்க எட்டே இழுவரி எல்லாம் திக்குண்டு நீர் ஜாஸ்தி பாண்ட ஜாஸ்தி இழுவரி திக்குண்டு அனுப்புனா கொஞ்சம் அவ தப்பு கல்பனை
0: அத்திர ஜனக்குள்ள ஈ நம்ம மண்ணுத ஆரோக்கியம்ல காப்பாடுடு பொக்க நீர்த ஆரோக்கியம்ல காப்பாடுடு அத்தை ஒட்டுக்கு நம்ம ஆரோக்கியல எட்டே போடு பண்பினி பாத்தேரா பாரி பொருளுடு மண்ணு பரீட்சை மல்பின பகெட்டு பொக்க நீர்த பரீட்சை மல்பின பகெட்டு சுமாறு மாஹித்திலேன்னு நம்ம ரேடியோ நினாததா கெளுகிறகு தெரிப்பாயரு இங்கெல்லாம் ரேடியோ நினாததா பரவாது பொக்க நம்ம கெளுகிறன பரவாது இதுக்கு உடல் திஞ்சின சொல்மேலு
3: சொல்மேலு சார்
4: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ ಪ್ರಿಯ ಕೇಳುವರೆ, ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜಗತ್ತಿನಾದ್ಯಂತ ಅಥವಾ ನಮ್ಮ ಸುತ್ತಮುತ್ತಲು ಸಾಕಷ್ಟು ವಿಷಯಗಳು ದಿನದಿಂದ ದಿನಕ್ಕೆ ನಡೀತಾನೆ ಇರುತ್ತೆ. ನಾವು ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಲ್ಲ. ಇರ್ಲಿ ಬಿಡು, ಎಲ್ಲೋ ಆಗ್ತಿರೋದು ನಮ್ಗೇನಾಗುತ್ತೆ ಅಂತೇಳಿ ಕೈ ಬಿಟ್ಬಿಡ್ತೀವಿ. ಈಗ ಈ ವಿಷಯ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇತ್ತೀಚೆಗೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ವಿಶ್ವದಾದ್ಯಂತ ಗಮನ ಸೆಳೆತಾ ಇದೆ. ಇದರಿಂದ ಸಾಕಷ್ಟು ದೇಶಗಳ ಆರ್ಥಿಕತೆ, ತೈಲದ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಇದೆಲ್ಲದೂ ಏರಿಕೆ ಆಗ್ತದೆ. ಸೊ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದ್ರೆ ಉಜಿರೆ ಅಂತ ಸಣ್ಣ ಪಟ್ಟಣದಲ್ಲಿರುವ ನಮ್ಮ ಜನರ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀಳ್ತದೆ ಅನ್ನೋದನ್ನ ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ಚರ್ಚಿಸಲಿದ್ದೇವೆ. ಈ ವಿಷಯದ ಕುರಿತು ನಮ್ಮೊಂದಿಗೆ ಮಾತನಾಡಲು ಉಪಸ್ಥಿತರಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಗೆ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜಯಕುಮಾರ್ ಶೆಟ್ಟಿ ಸರ್. ಸರ್, ಮೂರನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಯುದ್ಧವು ಸ್ಥಳೀಯವಾಗಿ ಹಣಕಾಸು ಮತ್ತು ವ್ಯವಹಾರದ ಮೇಲೆ ಯಾವ ರೀತಿ ಎಲ್ಲ ಪರಿಣಾಮವನ್ನು ಬೀರಿದೆ ಅನ್ನೋದನ್ನ ಎರಡನೇ ಎಪಿಸೋಡ್ನಲ್ಲಿ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿ ಸಂದರ್ಶನವನ್ನು ಮುಂದುವರಿಸುತ್ತಾ ಸರ್, ಈಗ ಇರಾನ್ ನಲ್ಲಿ ಯುದ್ಧ ಆಗ್ತಿದೆ. ಸೊ ಅಲ್ಲಿ ಯುದ್ಧ ಆಗ್ತಿದೆ ಅಂತ ಹೇಳಿ ನನ್ನ ಸ್ಯಾಲರಿ ಅಂತೂ ಹೆಚ್ಚಿಗೆ ಮಾಡಲ್ಲ. ಸೊ ಈಗ ನಾನು ಅಗತ್ಯ ವಸ್ತುಗಳನ್ನ ಖರೀದಿಸಲೇಬೇಕು, ಹಾಲಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅಥವಾ ನಾನು ಇಲ್ಲಿಂದ ಬೇರೆ ಎಲ್ಲೋ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಮಾಡ್ಲೇಬೇಕು, ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ಅಂತ ಸಂದರ್ಭಗಳಲ್ಲಿ ನನ್ನ ಮಂತ್ಲಿ ಎಕ್ಸ್ಪೆನ್ಸಸ್ ನ ಯಾವ ರೀತಿ ನಾನು ಯೋಜನೆಗಳನ್ನ ಮಾಡ್ಕೊಳ್ಬಹುದು ಸರ್?
1: ಕರೆಕ್ಟ್, ಒಳ್ಳೆಯ ಒಳ್ಳೆಯ ಪ್ರಶ್ನೆ. ನೋಡಿ, ಅಲ್ಲಿಯ ಸಂಘರ್ಷ ನಮ್ಮ ಕೈಯಲ್ಲಿಲ್ಲ. ನಮ್ಮ ಮನೆಯ ಹಣಕಾಸಿನ ನಿರ್ವಹಣೆ, ನಮ್ಮ ಪಾಕೆಟಿನ ಹಣಕಾಸಿನ ನಿರ್ವಹಣೆ ನಮ್ಮ ಕೈಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಇಲ್ಲಿ ಬೇಕಾಗುವಂಥದ್ದು ವಿವೇಕ, ವಿವೇಚನೆ. ಇದರಿಂದ ಯೋಜನೆ ಮಾಡಿದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನೋಡಿ, ಪ್ರತಿ ಕುಟುಂಬ ಕೂಟ ತಮ್ಮ ಮಾಸಿಕ ಬಜೆಟ್ ಅನ್ನು ಪರಿಶೀಲಿಸಬೇಕು. ನಮ್ಮಲ್ಲಿ ಎಷ್ಟು ಜನರಿಗೆ ಅವರ ಸಂಬಳ ಎಷ್ಟು ಅಂತ ಕೇಳಿದ್ರೆ ಗೊತ್ತಿರಬಹುದು. ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದ್ರೆ ನಮ್ಮ ಹತ್ರ ಲೆಕ್ಕ ಇಲ್ಲ. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಡೈರಿಯಲ್ಲಿ ಬರೀತಾ ಇದ್ರು, ಆ ಅಭ್ಯಾಸವು ಇವತ್ತು ಇಲ್ಲ. ನಾವು ನಮ್ಮ ಮೊಬೈಲ್ ಅನ್ನೇ ಆಚೆ ಮಾಡಿ ನೋಡಬೇಕು, ಯಾವ ಯಾವ್ದಕ್ಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ. ಹಾಗಾಗಿ ನಮ್ಮ ಬಜೆಟ್ ಅನ್ನು ನಾವು ತಯಾರಿ ಮಾಡಿಕೊಳ್ಳಬೇಕು. ಅದರಲ್ಲಿ ತುಂಬಾ ಅನಗತ್ಯ ವೆಚ್ಚಗಳಿವೆ. ಅಗತ್ಯ ವೆಚ್ಚಗಳು ಇವೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಅನಗತ್ಯ ವೆಚ್ಚಗಳಿವೆ, ಅವುಗಳನ್ನು ಪ್ರತ್ಯೇಕಿಸಿ ಅನಿವಾರ್ಯವಲ್ಲದ ಖರೀದಿಗಳನ್ನ ಸ್ವಲ್ಪ ಮುಂದೂಡಬೇಕು. ನನಗೆ ಟಿವಿ ತಗೊಳ್ಬೇಕು ಅಂತ ಹೇಳಿದೆ, ಈಗಲೇ ಬೇಕು ಅಂತ ಹೇಳಿಲ್ಲ ಅಲ್ಲ, ಮನೆಯ ಸಣ್ಣ ಟಿವಿ ಸಾಕು, ಅದನ್ನು ಮುಂದೂಡುವ. ಎರಡನೇದಾಗಿ ಉಳಿತಾಯಕ್ಕೆ ಆದ್ಯತೆ ನೀಡಬೇಕು. ಯಾಕಂದ್ರೆ ಆ ಹಣಕಾಸು ನಿರ್ವಹಣೆಗೆ ಕನ್ಸಲ್ಟೆಂಟ್ಸ್ ಇದ್ದಾರಲ್ಲ, ಅವರು ಹೇಳ್ತಾರೆ ಆದಾಯದ ಒಂದು ಭಾಗವನ್ನ ತುರ್ತು ಪರಿಸ್ಥಿತಿಗಾಗಿ ಮೀಸಲಿಡಿ ಅಂತ ಹೇಳ್ತಾರೆ. ಕನಿಷ್ಠ ಒಬ್ಬ ವ್ಯಕ್ತಿ ಹತ್ರ 3-6 ತಿಂಗಳ ಅಗತ್ಯ ವೆಚ್ಚಕ್ಕೆ ಸಾಕಾಗುವಷ್ಟು ತುರ್ತು ನಿಧಿ ಇದ್ದರೆ ಕುಟುಂಬ ಆತ್ಮವಿಶ್ವಾಸದಿಂದ ನಡೆಯುತ್ತದೆ. ನಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ, ತಿಂಗಳ ಸಂಬಳ ಆಗುವಾಗ 31ನೇ ತಾರೀಕು ಸಂಬಳ ಬರುವುದಿದ್ರೆ ನಾವು 20-20ನೇ ತಾರೀಕಿನಿಂದ ಲೆಕ್ಕ ಹಾಕ್ತೇವೆ, ಸಾಲ ತಗೊಳ್ಳಿಕ್ಕೆ ಆರಂಭ ಮಾಡ್ತೇವೆ. ನಮ್ಮ ಹಣಕಾಸಿನ ನಿರ್ವಹಣೆ ಸರಿ ಇಲ್ಲದೆ ಇದ್ರೆ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಮತ್ತೊಂದು, ನೀವು ಹೇಳಬಹುದು ಸಾಲ ತಗೊಳ್ಬಹುದಲ್ಲ ಅಂತ. ನಮ್ಮನ್ನು ಸಾಲ ತಗೊಳ್ಳಿಕ್ಕೆ ಉತ್ತೇಜಿಸುವ ವ್ಯವಸ್ಥೆ ಇವತ್ತಿದೆ. ನಾವು ಸುಮ್ಮನೆ ಮನೆಯಲ್ಲಿ ಕೂತು ನಮ್ಗೆ ಫೋನ್ ಮಾಡಿ ಸಾಲ ಬೇಕಂತ ಕೇಳ್ತಾರೆ. ಹಾಗಾಗಿ ನೋಡಿ, ಅನಗತ್ಯವಾಗಿ ನಾವು ಸಾಲ ತಗೊಳ್ತೇವೆ. ಎಷ್ಟೋ ಕಾಲ್ಗಳು ಬರುತ್ತೆ, ನೀವು ಸ್ಕೂಟರ್ ತಗೊಳ್ಳಿ, ಬೈಕ್ ತಗೊಳ್ಳಿ, ನನಗೆ ಬೇಕಾ ಅಂತ ನಾನು ಆಲೋಚನೆ ಮಾಡಬೇಕು. ಯಾಕಂದ್ರೆ ಅನಗತ್ಯ ಸಾಲದ ಹೊರೆಯನ್ನ ನಾವು ತಪ್ಪಿಸಿಕೊಳ್ಬೇಕು. ಹೊಸ ಸಾಲ ತಗೊಳ್ಳುವ ಮೊದಲು ಅದರ ಅಗತ್ಯವನ್ನ ಚೆನ್ನಾಗಿ ನಾವು ಪರಿಗಣಿಸಿ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಂಗಾರ ಕೊಡ್ತಾರೆ, ಆಭರಣಗಳನ್ನು ಕೊಡ್ತಾರೆ, ಇನ್ಸ್ಟಾಲ್ಮೆಂಟ್ಗಳಲ್ಲಿ ಬಟ್ಟೆ ಕೊಡ್ತಾರೆ, ಇದು ನಮಗೆ ಬೇಕಾ ಅನ್ನೋದು ಬಹಳ ಮುಖ್ಯ. ನಾಲ್ಕನೇದಾಗಿ, ನಮ್ಮ ಜೀವನ ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕರೆಂಟ್ ಮತ್ತು ಇಂಧನ ಇಲ್ಲದಿದ್ರೆ ನಡೆಯುವುದೇ ಇಲ್ಲ. ನಮ್ಮ ಹತ್ರ ಬೈಕ್ ಅಥವಾ ಸ್ಕೂಟರ್ ಅಥವಾ ಕಾರ್ ಇಲ್ಲದಿದ್ರೆ ನಮಗೆ ನಡೆದೇ ಅಭ್ಯಾಸ ಇಲ್ಲ. ಹಾಗಾಗಿ ನೋಡಿ, ಇದನ್ನ ಬಹಳ ಮಿತವಾಗಿ ನಾವು ಖರ್ಚು ಮಾಡಬೇಕು. ಎಷ್ಟು ಅನಾವಶ್ಯಕವಾಗಿ ತಿಂದು ಮೈ ಕರಗಿಸಿಕೊಳ್ಳಿಕ್ಕಾಗಿ ನಾವು ಓಡುವ ಬದಲಿಗೆ ಎಲ್ಲೆಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅಲ್ಲಲ್ಲಿ ನಡ್ಕೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ನಾವು ನಮ್ಮ ಕಾಲಿಗೆ ಎಕ್ಸಸೈಸ್ ಕೊಟ್ಟಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅನಾವಶ್ಯಕ ನಾವು ಎಕ್ಸಸೈಸ್ ಮಾಡುವ ಬದಲಿಗೆ ದೈನಂದಿನ ನಮ್ಮ ಕೆಲಸಗಳಲ್ಲೇ ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಒಳ್ಳೇದು. ಹಾಗಾಗಿ ನೋಡಿ, ಸಣ್ಣ ಉಳಿತಾಯಗಳು, ನೀವು ಕೇವಲ ಪೇಟೆಗೆ ಹೋಗುವಾಗ ಸ್ಕೂಟರ್ ನ ಬದಲು ನಡ್ಕೊಂಡು ಹೋಗಿ, ಅಷ್ಟು ಪೆಟ್ರೋಲ್ ಉಳಿದ್ರೆ, ಅಷ್ಟು ಡಾಲರ್ ಮೇಲೆ ಏನು ಬೇಡಿಕೆ ಕಡಿಮೆ ಆದ್ರೆ ದೇಶಕ್ಕೂ ಒಳ್ಳೇದು ನಮಗೂ ಒಳ್ಳೇದು. ಹಾಗಾಗಿ ಸಣ್ಣ ಉಳಿತಾಯ ದೀರ್ಘಾವಧಿಯಲ್ಲಿ ದೊಡ್ಡ ಉಳಿತಾಯ ಆಗತ್ತೆ. ಇನ್ನೊಂದು ಮತ್ತು ನಾನು ಹೇಳಬೇಕು, ಅಲ್ಲಿ ಯುದ್ಧ ಅಂತೆಲ್ಲ ಹೌದು, ಇದ್ರಿಂದಾಗಿ ಏನಾಗುತ್ತೆ, ಹೇ ಡೀಸೆಲ್ ಎಲ್ಲ ಇನ್ನು ಸಿಕ್ಕದೇ ಇರಬಹುದು, ಸ್ವಲ್ಪ ಡೀಸೆಲ್ ತಗೊಳ್ಳುವ, ಸ್ವಲ್ಪ ಗ್ಯಾಸಿನ ಅಣ್ಣೆ ಮನೆಯಲ್ಲಿ ಇಟ್ಟುಕೊಳ್ಳುವ, ಸ್ವಲ್ಪ ದಿನಸಿ ತಂದು ನಮ್ಮ ಅಡುಗೆ ಮನೆಯ ಅಟ್ಟದಲ್ಲಿ ಇಟ್ಟು ಬಿಡುವ ಅಂತ ಹೇಳುದು ಅನಾವಶ್ಯಕ ವದಂತಿಗಳಿಗೆ ಕಿವಿ ಕೊಡುವಂತದ್ದು. ನಿಮಗೆ ಗೊತ್ತಿದೆ,

0: ಯೂಟ್ಯೂಬ್ಗಳಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿದ್ರೆ ಏನೆಲ್ಲ ಭಯಗಳನ್ನು ಹುಟ್ಟಿಸುವಂತ ಸಂದೇಶಗಳು ಬರ್ತಾ ಇರ್ತದೆ. ಅವರಿಗೆ ಕೆಲಸ ಏನು ಅಂತ ಹೇಳಿದ್ರೆ, ಅವರಿಗೆ ಅದನ್ನು ನೋಡುವವರು ಬೇಕು. ಹೆಚ್ಚು ನೋಡುಗರು ಬಂದ್ರೆ ಅವರಿಗೆ ದುಡ್ಡು ಸಿಗುತ್ತೆ, ನಮ್ಗೆ ಭಯ ಹುಟ್ಟಿಸಿ. ಹಾಗಾಗಿ ವದಂತಿಗಳಿಗೆ ನಾವು ಯಾವತ್ತೂ ಕಿವಿ ಕೊಡಬಾರದು. ಬೆಲೆಗಳು ಏರ್ತದೆ ಎನ್ನುವ ಭಯದಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತುಗಳನ್ನು ಸಂಗ್ರಹಿಸಿ ಇಡುವುದು ಒಳ್ಳೆಯದಲ್ಲ. ದೇಶದ ದೃಷ್ಟಿಯಿಂದ ಮತ್ತು ನಮ್ಮ ಸ್ವಂತ ದೃಷ್ಟಿಯಿಂದ ಕೂಡ ಅನಗತ್ಯವಾಗಿ ವಸ್ತುಗಳನ್ನು ಮನೆಯಲ್ಲಿ ಪೇರಿಸಿ ಇಡುವಂತದ್ದು ಇದು ವೇಸ್ಟ್. ಹಾಗಾಗಿ ಒಂದು ಆರ್ಥಿಕ ಪಾಠವನ್ನ ನೆನಪಿಡಬೇಕು. ಆದಾಯ ಎಷ್ಟು, ನೀವಾಗ ಹೇಳಿದ್ರಲ್ಲ ಸಂಬಳ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿ, ಇದಕ್ಕೆ ನಾನು ಹೇಳ್ತೇನೆ ನೋಡಿ, ಆದಾಯ ಎಷ್ಟು ಎಂಬುದು ಮುಖ್ಯ ಅಲ್ಲ, ಅದನ್ನು ಎಷ್ಟು ಜಾಣ್ಮೆಯಿಂದ ನಾವು ನಿರ್ವಹಣೆ ಮಾಡ್ತೇವೆ ಅದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇಂದಿನ ಜಾಗತಿಕ ಅನಿಶ್ಚಿತತೆಯ ಸಂದರ್ಭದಲ್ಲಿ ಭಯ ಅಲ್ಲ ಹಣಕಾಸಿನ ಶಿಸ್ತು, ಆತಂಕ ಅಲ್ಲ ಯೋಜಿತ ಉಳಿತಾಯ, ವದಂತಿಯಲ್ಲ ವಿಶ್ವಾಸಾರ್ಹ ನಂಬಿಕೆಯ ಮಾಹಿತಿ, ಇದು ನಮ್ಮ ಕುಟುಂಬವನ್ನು ಸಂರಕ್ಷಿಸುತ್ತದೆ ಅಂತ ನಾನು ನಂಬಿದ್ದೇನೆ.
1: ಇದು ಸ್ಮಾರ್ಟ್ ಫೋನ್ಗಳ ಯಾರ ಸರ್, ಸೋಷಿಯಲ್ ಮೀಡಿಯಾಗಳು ಸಾಕಷ್ಟಿದೆ. ಸೊ ಈಗ ನೀವೇ ಹೇಳಿದ್ರಿ ಸರ್, ಏನಂತ ಫೇಸ್ಬುಕ್ ಅಲ್ಲಿ ಯಾವುದೋ ಒಂದು ಪೋಸ್ಟ್ ಬರುತ್ತೆ, ಬೆಲೆ ಏರಿಕೆ ಆಗುತ್ತೆ, ಸೊ ಅಷ್ಟೆಲ್ಲ ಪೋಸ್ಟ್ ಗಳು ಬಂದೇ ಬರುತ್ತೆ ಸರ್. ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತೇಳಿ ಗುರುತಿಸುವಂತದ್ದು ಎಷ್ಟು ಮುಖ್ಯ ಆಗುತ್ತೆ ಸರ್, ಅಥವಾ ಗುರುತಿಸೋದನ್ನ ನಾವು ಯಾವ ರೀತಿ ಗುರುತಿಸಬೇಕಾಗತ್ತೆ ಸರ್?
0: ನೋಡಿ, ಬಹಳ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳಿದ್ರಿ. ಇಂದಿನ ಡಿಜಿಟಲ್ ಯುಗದಲ್ಲಿ ಯುದ್ಧಕ್ಕಿಂತಲೂ ವೇಗವಾಗಿ ಹರಡುವಂತದ್ದು ಸುದ್ದಿ. ಆದರೆ ಎಲ್ಲಾ ಸುದ್ದಿಗಳು ಸತ್ಯವಾಗಿರುವುದಿಲ್ಲ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದರೂ ಒಮ್ಮೆ ಅದನ್ನು ನೋಡುವಂತದ್ದು ನಮ್ಮ ಅಭ್ಯಾಸ. ನಿಜವಾದ ಮಾಹಿತಿಯನ್ನು ಗುರುತಿಸುವುದು ನಮ್ಮೆಲ್ಲರ ಕೂಡ ದೊಡ್ಡ ಜವಾಬ್ದಾರಿ. ಯುದ್ಧ ಅಥವಾ ಜಾಗತಿಕ ಅಶಾಂತಿಗಳ ಸಂಘರ್ಷಗಳ ಸಂದರ್ಭದಲ್ಲಿ ವದಂತಿಗಳು, ಹಳೆಯ ವಿಡಿಯೋಗಳು, ತಿರುಚಿದ ಚಿತ್ರಗಳು ಮತ್ತು ಪರಿಶೀಲಿಸದ ಸಂದೇಶಗಳು, ಇದೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೇಗವಾಗಿ ಹರಡುತ್ತದೆ. ಜನರಲ್ಲಿ ಅನಗತ್ಯ ಭಯ, ಆತಂಕ, ಗೊಂದಲ ಉಂಟು ಮಾಡುತ್ತದೆ. ಆದ್ರಿಂದ ಯಾವುದೇ ಸುದ್ದಿಯನ್ನ ನಂಬುವ ಮೊದಲು ಅದರ ಮೂಲ ಯಾವುದು, ಅಧಿಕೃತ ಸಂಸ್ಥೆಗಳು ಅಥವಾ ಸುದ್ದಿ ಸಂಸ್ಥೆಗಳು ಅದನ್ನು ದೃಢಪಡಿಸಿದೆಯಾ ಅಥವಾ ಅದು ಇತ್ತೀಚಿನ ಮಾಹಿತಿಯಾ ಎಂಬುದನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ವಿಶೇಷ ಆರ್ಥಿಕ ವಿಷಯಗಳಲ್ಲಿ ಮುಖ್ಯವಾಗಿ ಪೆಟ್ರೋಲಿಗೆ ನಾಳೆಯಿಂದ ಇಷ್ಟು ರೂಪಾಯಿ ಜಾಸ್ತಿ ಆಗ್ತದೆ ಅಂತ ಯಾರೊಬ್ಬ ಬರೆದು ಬಿಡ್ತಾನೆ ಫೇಸ್ಬುಕ್ ಅಲ್ಲಿ, ಎಲ್ಲ ಒಂದ್ ಕಡೆ ಹಾಕ್ತಾನೆ, ಎಲ್ಲರೂ ನೋಡುದೇ ಅದನ್ನು, ಅಲ್ಲಿ ಬಂದದ್ದೇ ಸತ್ಯ ಅಂತ. ನಮ್ಗೆ ಒಂದು ಕಾಲದಲ್ಲಿ ನಮ್ಮ ಜನರಲ್ಲಿ ಒಂದು ಸಾಮಾನ್ಯ ನಂಬಿಕೆ ಇತ್ತು, ಪ್ರಿಂಟ್ ಆಗಿ ಬಂದದ್ದು ಸತ್ಯ ಅಂತ. ಇವತ್ತದಲ್ಲ ಅನ್ನೋದು ಗೊತ್ತಾಗಿದೆ. ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಒಮ್ಮೆಗೆ ಬಂದಾಗ ನಮ್ಗೆ ಅದು ಸತ್ಯ ಅಂತ ಭಾವನೆ ಆಗಿ, ಯಾಕಂದ್ರೆ ನಮ್ಮನ್ನು ಅದು ಏನ್ ಮಾಡುತ್ತೆ, ಅಟ್ರಾಕ್ಟ್ ಮಾಡ್ತದೆ, ಆಕರ್ಷಣೆಗೊಳಿಸ್ತದೆ ಮತ್ತು ಸತ್ಯ ಅಂತ ನಂಬುವ ಹಾಗೆ ಮಾಡ್ತದೆ. ಹಾಗಾಗಿ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ, ತಕ್ಷಣ ಖರೀದಿಸಿ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು, ಇದರಲ್ಲಿ ಏನೋ ಒಂದು ನಮ್ಗೆ ಗುಮಾನಿ ಅನುಮಾನ ಬರಬೇಕು. ಯಾಕೆ ಒಂದು ಕಂಪನಿಯವರು ಅಥವಾ ಯಾವುದೋ ಒಂದು ವಸ್ತುವನ್ನ ನಾಳೆಯಿಂದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಅವರ ಸ್ಟಾಕ್ ಅನ್ನ ಕ್ಲಿಯರೆನ್ಸಿಯಲ್ಲಿ ಇರಬಹುದು, ಇದು ಅದು ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಜನರಿಂದ ಜನರಿಗೋಸ್ಕರ ಇದೆಲ್ಲ ಸರ್ಕಾರ ಅಂತ ಹೇಳ್ತೇವೆ. ಆದ್ರೆ ನಾಗರಿಕ ನಾವು ಕೇವಲ ಮತದಾರರಲ್ಲ, ಸತ್ಯವನ್ನು ಪರಿಶೀಲಿಸಿ ಮಾಹಿತಿಯನ್ನು ಹಂಚಿಕೊಳ್ಳುವ ವ್ಯಕ್ತಿ ನಾವಾಗಬೇಕು. ಸುದ್ದಿಯನ್ನು ಮೊದಲು ಹಂಚಿಕೊಳ್ಳುವುದಕ್ಕಿಂತ ಅದರ ಅದು ಸತ್ಯವೇ ಅಂತ ಮೊದಲು ಪರೀಕ್ಷಿಸಿಕೊಳ್ಳುವುದು ಬಹಳ ಮುಖ್ಯ. ಇದು ಡಿಜಿಟಲ್ ಯುಗದ ನಾಗರಿಕ ಪ್ರಜ್ಞೆ ಅಂತ ನಾನು ನಂಬ್ತೇನೆ.
1: ಈಗ ಸಾಕಷ್ಟು ಜನ ಯಾವುದೋ ಒಂದು ನ್ಯೂಸ್ ಬಂದ್ರೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ ಸರ್. ಸೊ ಈಗ ಉಜಿರೆಯ ವಿದ್ಯಾರ್ಥಿಗಳು, ಹೆಚ್ಚಾಗಿ ವಿದ್ಯಾರ್ಥಿಗಳು ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಸೊ ಆ ವಿದ್ಯಾರ್ಥಿಗಳು ಅಥವಾ ರೈತರು, ಈ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ, ಅವರು ಎಲ್ಲೋ ದೂರದಲ್ಲಿ ಯುದ್ಧ ಆಗ್ತಿರೋದು, ಅದರಿಂದ ನಮ್ಗೇನ್ ತೊಂದರೆ ಆಗುತ್ತೆ, ಹೋಗ್ಲಿ ಬಿಡು ಅಂತೇಳಿ ಬಿಟ್ಟು ಬಿಡ್ತಾರೆ. ಅವರು ಅದನ್ನ ತಿಳ್ಕೊಳ್ಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಸರ್, ಅವ್ರು ಯಾಕೆ ತಿಳ್ಕೋಬೇಕು ಈ ಯುದ್ಧದ ಬಗ್ಗೆ?
0: ನೋಡಿ, ಉಜಿರೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಅಲ್ಲ, ದೊಡ್ಡ ಪಟ್ಟಣ ಕೂಡ ಅಲ್ಲ. ಇಲ್ಲಿ ಕೃಷಿ, ಶಿಕ್ಷಣ, ವ್ಯಾಪಾರ, ಸೇವಾ ಕ್ಷೇತ್ರ ಎಲ್ಲ ಇರುವಂತ ಒಂದು ಪ್ರದೇಶ. ಹಾಗಾಗಿ ಜಾಗತಿಕ ಸಂಘರ್ಷದ ಪರಿಣಾಮ ಇಲ್ಲಿ ನೇರವಾಗಿ ಅಲ್ಲದೇ ಇದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಕಾಣಿಸಿಕೊಳ್ತದೆ. ನಮ್ಗೆಲ್ಲ ಗೊತ್ತಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಾಗಾಣಿಕೆ ವೆಚ್ಚ ಬೆಲೆಗಳು ಜಾಸ್ತಿ ಆಗೋದು, ರೈತರಿಗೆ ಅವರ ವೆಚ್ಚ ಜಾಸ್ತಿ ಆಗುವಂತದ್ದು, ವಿದ್ಯಾರ್ಥಿಗಳಿಗೆ ಆಹಾರದ ವೆಚ್ಚ, ಹಾಸ್ಟೆಲ್ ವೆಚ್ಚ, ಫೀಸ್ಗಳು ಜಾಸ್ತಿ ಆಗುವಂತದ್ದು, ಸಣ್ಣ ಇದೆಲ್ಲ ಸಾಮಾನ್ಯವಾಗಿ ಅದೇ ಇರುವಂತದ್ದು. ಆದ್ರೆ ಇದೆಲ್ಲವೂ ಕೂಡ ಒಂದೇ ದಿನದಲ್ಲಿ ಕಾಣಿಸಿಕೊಳ್ಳುವಂತದಲ್ಲ. ಹಾಗಾಗಿ ನಾವು ಭಯ ಪಡುವ ಅಗತ್ಯ ಇಲ್ಲ. ನಾವು ಹಿಂದೆ ಭಾರತ, ನಮ್ಮ ದೇಶ ಇಂಥ ಅನೇಕ ಸವಾಲುಗಳನ್ನ ಎದುರಿಸಿದೆ, ಯಶಸ್ವಿಯಾಗಿ ನಿರ್ವಹಿಸಿದೆ. ಆದ್ರೆ ಉಜಿರೆ ಅಂತ ಹಳ್ಳಿಯೂ ಅಲ್ಲ ಪಟ್ಟಣವೂ ಅಲ್ಲ ಅನ್ನುವ ಪ್ರದೇಶದ ಜನರಿಗೆ ನನ್ನ ಒಂದು ಸಂದೇಶ ಇದೆ. ಏನಂತ ಹೇಳಿದ್ರೆ, ಜಾಗತಿಕ ಬೆಳವಣಿಗೆಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು, ಆದ್ರೆ ಆತಂಕ ಬೇಡ. ಖರ್ಚಿನಲ್ಲಿ ಮಿತವ್ಯಯವನ್ನು ಸಾಧಿಸಬೇಕು, ಉಳಿತಾಯದಲ್ಲಿ ಶಿಸ್ತು ಬೇಕು, ವದಂತಿಗಳಿಂದ ದೂರ ಇರಬೇಕು. ಇವೇ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಕೂಡ ಒಂದು ರಕ್ಷಣಾ ಕವಚ. ಯುದ್ಧ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ನಡೆಯಬಹುದು, ಆದ್ರೆ ಜಾಣ್ಮೆಯ ಆರ್ಥಿಕ ನಿರ್ಧಾರಗಳು ನಮ್ಮ ನಮ್ಮ ಮನೆಯಲ್ಲಿ ಆಗಬೇಕು. ಉಜಿರೆಯ ಪ್ರತಿಯೊಂದು ಮನೆಯಲ್ಲಿ ಕೂಡ ಯುದ್ಧ ನಡೀತಾ ಇರುವಾಗ ಅದರ ಪರಿಣಾಮ ಮುಂದಕ್ಕೆ ಏನಾಗಬಹುದು, ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು, ಮುಖ್ಯವಾಗಿ ಅನಗತ್ಯ ವೆಚ್ಚವನ್ನು ಕಡಿಮೆ ಮಾಡುವುದು, ಮಿತ ವ್ಯಯ ಮತ್ತು ಉಳಿತಾಯ. ಮತ್ತೊಂದು ನೀವು ಕೇಳಿದ್ರಿ, ಉಜಿರೆಯ ವಿದ್ಯಾರ್ಥಿಗಳು ರೈತರು ಈ ಬೆಳವಣಿಗೆಗಳನ್ನು ಯಾಕೆ ಗಮನಿಸಬೇಕು ಅಂತ, ಅದು ನಿಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇದರಲ್ಲಿ ನೋಡಿ, ದೂರದ ಯುದ್ಧ ಮತ್ತು ನಮ್ಮ ಹಳ್ಳಿಗೆ ಏನು ಸಂಬಂಧ ಅಂದ್ರೆ, ಈ ಜಾಗತೀಕರಣದ ಯುಗದಲ್ಲಿ ಜಗತ್ತಿನ ಒಂದು ಭಾಗದಲ್ಲಿ ನಡೆಯುವಂತ ಘಟನೆ ಮತ್ತೊಂದು ಭಾಗದ ಜನರ ಮೇಲೆ ಪರಿಣಾಮ ಬೀರ್ತದೆ. ನಾವು ತಮಾಷೆಗೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತೇವೆ. ಎಲ್ಲೋ ಒಂದು 100 ಕಿಲೋಮೀಟರ್ 1,000 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಟ್ಟೆ ಹಾರಿದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಕ್ಕಿದ್ರೆ ಅದು ಇಲ್ಲಿ ಬಿರುಗಾಳಿಯಾಗಿ ಪರಿಣಮಿಸಬಹುದು ಅಂತ ಹೇಳ್ತಾರೆ. ಇದಕ್ಕೆ ಬಟರ್ಫ್ಲೈ ಇಫೆಕ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಇದೆಲ್ಲವನ್ನು ನಾವು ಗಮನಿಸಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಘರ್ಷದ ಬಗ್ಗೆ ತಿಳ್ಕೊಳ್ಬೇಕು, ಯಾಕಂದ್ರೆ ಇದು ಕೇವಲ ಯುದ್ಧದ ವಿಷಯ ಅಲ್ಲ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಅಂತಾರಾಷ್ಟ್ರೀಯ ಅಧ್ಯಯನ ಅಥವಾ ಭೂಗೋಳ, ಇಂಧನ ಭದ್ರತೆ, ಜಾಗತಿಕ ವ್ಯಾಪಾರಗಳ ಸಂಬಂಧ, ಇದೆಲ್ಲ ಅರ್ಥ ಮಾಡಿಕೊಳ್ಳುವ ಅವಕಾಶ. ಯಾಕೆ ಬೆಲೆ ಜಾಸ್ತಿ ಆಗ್ತದೆ ಅನ್ನುವ ಕುತೂಹಲ ವಿದ್ಯಾರ್ಥಿಗೆ ಬಂದ್ರೆ ಇದರ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಏನು ಅಂತ ಗೊತ್ತಾದ್ರೆ ಪರಿಣಾಮ ಏನು ಅಂತ ಗೊತ್ತಾಗುತ್ತೆ. ಪರಿಣಾಮದಿಂದ ನನ್ನನ್ನು ನಾನು ಹೇಗೆ ರಕ್ಷಿಸಿಕೊಳ್ಳಬಹುದು ಅನ್ನುವ ತಿಳುವಳಿಕೆ ಕೂಡ ಅವನಿಗೆ ಬರ್ತದೆ. ಹಾಗಾಗಿ ಒಬ್ಬ ಉತ್ತಮ ನಾಗರಿಕರಾಗಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಈ ಸಂಘರ್ಷದ ಹಿಸ್ಟ್ರಿ ಕಲಿಯಬೇಕು. ಯಾಕೆ, ಕಾರಣ ಏನು, ಯಾವ ಕಾರಣಗಳಿಂದ ಇಂತಹ ಸಂಘರ್ಷಗಳು ಆಗಿದೆ, ಏನೆಲ್ಲ ಒತ್ತಡಗಳು ಬಂದಿದೆ, ಇದನ್ನು ತಿಳ್ಕೊಳ್ಳುವಂತದ್ದು ಅವರ ನಾಲೆಜ್ ಹಾರಿಸನ್ ಅಂತ, ಹಾರಿಸನ್ ಆಫ್ ನಾಲೆಜ್ ಅಂತ ಹೇಳ್ತೇವೆ. ಅವರ ಜ್ಞಾನದ ಮಟ್ಟ ಜಾಸ್ತಿ ಆಗುತ್ತೆ. ರೀಸನಿಂಗ್, ಈ ಕಾರಣಗಳು ಹುಡುಕ್ಲಿಕ್ಕೆ, ಅದರ ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಇವತ್ತು ಏನೆಲ್ಲ ಬೇಕು, ಸ್ಕಿಲ್ಗಳು ಅದೆಲ್ಲ ಬೇಕಾದ್ರೆ ಇದನ್ನು ಅಧ್ಯಯನ ಮಾಡಿದ್ರೆ ಸಾಕು. ಇದರಲ್ಲಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಸಾಕು ಒಬ್ಬ ವಿದ್ಯಾರ್ಥಿ. ರೈತರಂತೂ ಬಹಳ ಸಮೀಪದಲ್ಲಿ ಇದನ್ನು ಗಮನಿಸಬೇಕು, ಯಾಕಂದ್ರೆ ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೇನೆ, ಸಣ್ಣ ಉದ್ಯಮಿಗಳು ಇದನ್ನ ಗಮನಿಸಬೇಕು. ಇರಾನ್ ನಲ್ಲಿ ಯುದ್ಧ ನಡೆದ್ರೆ ನಮ್ಮ ಹಳ್ಳಿಯ ರೈತನಿಗೆ ಏನು ಸಂಬಂಧ, ವಿದ್ಯಾರ್ಥಿಗೆ ಏನು ಸಂಬಂಧ, ವ್ಯಾಪಾರಿಗೆ ಏನು ಸಂಬಂಧ ಎನ್ನುವುದು ಸಹಜ ಪ್ರಶ್ನೆ. ಆದ್ರೆ ಅರ್ಥಶಾಸ್ತ್ರ ನಮಗೆ ಬಹಳ ಮಹತ್ವವಾದ ಪಾಠವನ್ನ ಹೇಳ್ತದೆ. ಜಗತ್ತು ಇಂದು ಪರಸ್ಪರ ಅವಲಂಬಿತ ಕುಟುಂಬ. ಒಂದೆಡೆ ಆರ್ಥಿಕ ಅಲೆಗಳು ಉಂಟಾದ್ರೆ ಸಾವಿರಾರು ಕಿಲೋಮೀಟರ್ ದೂರದ ಹಳ್ಳಿಯ ತೀರವನ್ನು ಕೂಡ ಅದು ತಲುಪ್ತದೆ, ಯಾರನ್ನು ಅದು ಬಿಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಪಾಠ ಪುಸ್ತಕದ ಜೊತೆಗೆ ಹೊರಗಿನ ಜಗತ್ತನ್ನ ಓದಬೇಕು. ಕೇವಲ ಪುಸ್ತಕವನ್ನ ಓದುವುದಲ್ಲ, ಜಗತ್ತನ್ನು ಓದಬೇಕು. ಇಂದಿನ ಯುದ್ಧಗಳು ಕೇವಲ ಗಡಿಗಳಿಗಾಗಿ ನಡೀತಾ ಇಲ್ಲ, ಇಂದಿನ ಯುದ್ಧಗಳು ಇಂಧನ, ವ್ಯಾಪಾರ, ತಂತ್ರಜ್ಞಾನ, ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುವಂತಹ ಘಟನೆಗಳು. ಈ ಅರಿವು ನಿಮ್ಮನ್ನ ಪರೀಕ್ಷೆಯಲ್ಲಿ ಮಾತ್ರ ಅಲ್ಲ, ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಓದಲೇಬೇಕು, ರೈತರು, ಸಣ್ಣ ಉದ್ದಿಮೆದಾರರು ಓದಬೇಕು. ಹಾಗಾಗಿ ನೋಡಿ, ನಾವು ಹೇಳ್ತೇವಲ್ಲ ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಉತ್ಪಾದನೆ ಜಾಗತಿಕ ಪರಿಣಾಮ ಅಂತ ಹೇಳ್ತೇವೆ. ಈ ಜಗತ್ತಿವತ್ತು ನಡೀತಾ ಇರುವಂತದ್ದು ಕೂಡ ಇದೇ ಒಂದು ತತ್ವದ ಮೇಲೆ. ಆದ್ರಿಂದ ಜಗತ್ತಿನಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಆರ್ಥಿಕ ಜಾಗೃತಿಯ ಲಕ್ಷಣ ಕೂಡ ಹೌದು. ನ ಭಯಂಚ ಅಸ್ತಿ ಜಾಗೃತ, ಯಾರು ಸದಾ ಜಾಗೃತನಾಗಿರ್ತಾನೆಯೋ ಅವನು ನಿರ್ಭಯನಾಗಿರಬಹುದು ಅಂತ ಹೇಳಿದೆ. ಆನೋ ಭದ್ರ ಕೃತವೋ ಎಂತ ವಿಶ್ವತ, ಜಗತ್ತಿನ ಎಲ್ಲ ಮೂಲೆಗಳಿಂದ ವಿಷಯಗಳು ಬರಲಿ ಅಂತ ಹೇಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧದ ಘಟನೆಗಳು ಕೂಡ ನಾವು ತಿಳ್ಕೊಳ್ಬೇಕಲ್ಲ. ತಿಳ್ಕೊಂಡು ನ ಭಯಂಚ ಅಸ್ತಿ ಜಾಗೃತ, ನಾವು ಜಾಗೃತರಾಗಿದ್ರೆ ಭಯಪಡುವ ಅಗತ್ಯ ಇಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ವಿಶ್ವವನ್ನ ಓದಬೇಕು, ಪ್ರತಿಯೊಬ್ಬ ರೈತನು ಕೂಡ ವಿಶ್ವದ ಮಾರುಕಟ್ಟೆಯನ್ನ ಗಮನಿಸಬೇಕು, ಪ್ರತಿಯೊಬ್ಬ ಉದ್ಯಮಿ ಬೊಂಬಾಯಿಯಲ್ಲಿರಲಿ, ಬೆಂಗಳೂರಿನಲ್ಲಿರಲಿ, ಉಜಿರೆಯಲ್ಲಿರಲಿ, ಅವನು ಜಾಗತಿಕ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೂರದಲ್ಲಿ ಹೊತ್ತಿಕೊಳ್ಳುವ ಬೆಂಕಿಯ ಉರಿ ತಡವಾದ್ರೂ ನಮ್ಮ ಮನೆಯ ಜಗಲಿಯನ್ನು ತಟ್ಟಬಹುದು. ಆದ್ದರಿಂದ ಜಾಗತಿಕ ಅರಿವೇ ಸ್ಥಳೀಯ ಸಮೃದ್ಧಿಯ ನೆಮ್ಮದಿಯ ಮೂಲ ಅಂತ ನಾನು ಹೇಳ್ತೇನೆ.
1: ಸರಿ, ಈಗ ಉಜಿರೆಯಲ್ಲಿ ವಾಸಿಸುತ್ತಿರುವಂತಹ ಜನಗಳ ಕುಟುಂಬ ಅಥವಾ ವಿದ್ಯಾರ್ಥಿಗಳು ಅಥವಾ ಸಾಮಾನ್ಯ ಜನರು ಯಾರೇ ಆಗಿರ್ಬೋದು, ಇವರು ಹೋಗಿ ಬೆಲೆ ಏರಿಕೆಯನ್ನ ತಡೆಯೋಕ್ಕಾಗಲ್ಲ ಅಥವಾ ಈ ಯುದ್ಧವನ್ನ ನಿಲ್ಸೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇವ್ರು ತಗೊಳ್ಬೇಕಾಗುತ್ತೆ. ಆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಇವರಿಗೆ ಅದರಿಂದ ತೊಂದರೆ ಸ್ವಲ್ಪ ಕಡಿಮೆ ಆಗ್ಬಹುದು ಸರ್?
0: ನೋಡಿ, ಅಲ್ಲಿ ಯುದ್ಧ ಆಗಿದೆ, ಆರಂಭ ಆಗಿದೆ ಅಂತ ಹೇಳಿದ ಕೂಡಲೇ ನಾವು ಭಯ ಪಡುವುದಲ್ಲ, ನಾವು ಸಿದ್ಧರಾಗಬೇಕು. ನಾವೇನ್ ಮಾಡಬೇಕು ಅಂತ ಆಗ್ಲೇ ಹೇಳಿದ್ದೆ ನಾನು. ಪ್ರತಿಯೊಂದು ಕುಟುಂಬ ಕೂಡ ತನ್ನ ಆದಾಯ ಮತ್ತು ಲೆಕ್ಕವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಬೇಕು. ನಮ್ಮಲ್ಲಿ ಲೆಕ್ಕ ಇಲ್ಲ, ಪಾಕೆಟ್ ನಲ್ಲಿ ಎಷ್ಟು ಹಣ ಇದೆ ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆದಾಯ ಎಷ್ಟು, ನಮ್ಮ ವೆಚ್ಚ ಎಷ್ಟು ಅನ್ನೋದನ್ನ ಲೆಕ್ಕ, ಬಜೆಟ್ ಬಹಳ ಮುಖ್ಯ. ಹಣ ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗ್ತದೆ ಎನ್ನುವ ಅರಿವು ನಮ್ಮಲ್ಲಿದ್ರೆ ಅನಗತ್ಯ ವೆಚ್ಚ ಕಡಿಮೆ ಆಗುತ್ತೆ. ಯುದ್ಧದಿಂದಾಗಿ ಬೆಲೆಗಳು ಜಾಸ್ತಿ ಆದ್ರೂ ಕೂಡ ಅಗತ್ಯ ವಸ್ತುಗಳನ್ನು ಕೊಂಡುಕೊಂಡು ಅನಗತ್ಯ ವಸ್ತುಗಳನ್ನು ನಾವು ಕೊಂಡುಕೊಳ್ಳದೆ ಇದ್ರೆ ಅಥವಾ ಮುಂದೂಡಿದ್ರೆ ನಮ್ಮ ಬಜೆಟ್ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಆಗತ್ತೆ. ನೆನ್ಪಿಟ್ಟುಕೊಳ್ಳಿ, ಇನ್ನೂ ನಮಗೆ ಅಭ್ಯಾಸ ಆಗ್ಲಿಲ್ಲ. ಸಾಮಾನ್ಯವಾಗಿ ನಮ್ಮ ಹಳ್ಳಿಯಲ್ಲಿ ಸ್ವಸಹಾಯ ಗುಂಪುಗಳಿದೆ ನೋಡಿ, ಅವರಲ್ಲಿ ಇರುವಂತಹ ಉಳಿತಾಯದ ಮನೋವೃತ್ತಿ ಇವತ್ತಿನ ಯುವಕರು ಉದ್ಯೋಗಕ್ಕೆ ಹೋಗುವವರಲ್ಲಿಲ್ಲ. ಇದು ಬಹಳ ದೊಡ್ಡ ಒಂದು ಸಮಸ್ಯೆ ನೋಡಿ. ಆ ಹಳ್ಳಿಯಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಯಾವುದೋ ಮೆಣಸಿನ ಡಬ್ಬದಲ್ಲೋ ಇನ್ಯಾವುದೋ ಡಬ್ಬದಲ್ಲೂ ಹಣವನ್ನು ಒಟ್ಟು ಮಾಡಿ ಇಡ್ತಾ ಇದ್ರಲ್ಲ, ಆ ಪ್ರವೃತ್ತಿ ಹಳ್ಳಿಯ ಮಹಿಳೆಯರಲ್ಲಿ ಇವತ್ತು ಇದೆ, ಆದ್ರೆ ನಮ್ಮ ಯುವಕರಲ್ಲಿ ಇಲ್ಲ. ಇದು ನನಗೆ ಬಹಳ ದುಃಖವಾಗುವಂತದ್ದು. ಹಾಗಾಗಿ ಉಳಿತಾಯವನ್ನ ಜೀವನದ ಭಾಗವಾಗಿ ಇಟ್ಕೊಳ್ಬೇಕು. ಆದಾಯ ದೊಡ್ಡದಿರ್ಬೇಕು ಅಂತ ಹೇಳಿಲ್ಲ, ಉಳಿತಾಯದ ಅಭ್ಯಾಸ ಮಾತ್ರ ದೊಡ್ಡದಿರ್ಬೇಕು. ಇಂದಿನ ಸಣ್ಣ ಉಳಿತಾಯ ನಾಳಿನ ದೊಡ್ಡ ರಕ್ಷಣೆ ಎನ್ನುವ ಭಾವನೆ ನಮ್ಮಲ್ಲಿ ಇರಬೇಕು. ಮುನ್ನಿದಾಗಿ ಸಾಲ ಕೊಡುವವರು ಇಷ್ಟೋ ಇರಬಹುದು, ನಮ್ಮನ್ನು ಕರೆದು ಸಾಲ ಕೊಡ್ತಾರೆ, ತಗೊಳ್ಳುವವನಿಗೆ ವಿವೇಚನೆ ಬೇಕು. ಯಾಕಂದ್ರೆ ಅವನು ಹಿಂದೆ ಕಟ್ಟಬೇಕಲ್ಲ, ಬಡ್ಡಿ ಸಮೇತ ಹಿಂದೆ ಕಟ್ಟಬೇಕಲ್ಲ. ತಾನು ತಗೊಂಡ ಸಾಲವನ್ನ ಉತ್ಪಾದಕ ಚಟುವಟಿಕೆಗೆ ತೊಡಗಿಸಿದ್ರೆ ಮಾತ್ರ ಅವನಿಗೆ ಹಿಂದೆ ಕೊಡುವ ಸಾಮರ್ಥ್ಯ ಬರುತ್ತೆ. ಆದ್ರೆ ನಾವು ಹೆಚ್ಚಿನವರು ತಗೊಳ್ಳುವಂತ ಸಾಲ ಇಲ್ಲ, ಇದು ನಮ್ಗೆ ನೆಸೆಸರಿ ಅಲ್ಲ, ಕಂಫರ್ಟ್ ಕೊಡ್ತದೆ, ನಮ್ಮ ಜೀವನದಲ್ಲಿ ಸುಖವನ್ನ ಕೊಡ್ತದೆ. ಇದರಿಂದ ನಮ್ಮ ಉತ್ಪಾದನೆ ಜಾಸ್ತಿ ಆಗ್ತದ ಇಲ್ಲ. ಲಕ್ಷುರಿ, ಹೆಚ್ಚಿನ ವಸ್ತುಗಳು ಲಕ್ಷುರಿ ಐಟಮ್ಸ್, ವೇಸ್ಟ್ ಐಟಮ್ಸ್. ಹಾಗಾಗಿ ಸಾಲ ಮಾಡುವುದು ಕೇವಲ ಆಡಂಬರಕ್ಕಾಗಿ ಮಾಡದೆ, ಕುಟುಂಬವನ್ನ ಸಂಕಷ್ಟಕ್ಕೆ ತಳ್ಳುವಂತ ಸಾಲವನ್ನ ಮಾಡದೆ ಉತ್ಪಾದಕ ಸಾಲವನ್ನ ಮಾಡಿದ್ರೆ ಒಳ್ಳೆಯದು. ನಾಲ್ಕನೇದಾಗಿ, ನಮ್ಮ ರೈತರಿದ್ದಾರಲ್ಲ, ಅದೇ ಬೆಳೆಯನ್ನ ಹಿಂದಿನ ಬೆಳೆಯನ್ನೇ ಬೆಳೆಸಿದ್ರೆ ಪ್ರಯೋಜನ ಇಲ್ಲ. ಮಾರುಕಟ್ಟೆಯಲ್ಲಿ ಇವತ್ತು ಯಾವುದಕ್ಕೆ ಬೇಡಿಕೆ ಇದೆ, ಯಾವ ವಸ್ತುಗಳಿಗೆ ಬೇಡಿಕೆ ಇದೆ, ಕೇವಲ ತಾನು ಉತ್ಪಾದನೆ ಮಾಡಿದ ವಸ್ತುವನ್ನ, ತಾನು ಉತ್ಪಾದನೆ ಮಾಡಿದ್ದನ್ನ ಜನ ಕೊಂಡುಕೊಳ್ಳಬೇಕು ಅನ್ನೋ ಭಾವನೆ ಹೋಯಿತು. ಇವತ್ತು ಮಾರುಕಟ್ಟೆಗೆ ಏನು ಬೇಕು ಆ ವಸ್ತುವನ್ನ, ಅವರ ಆಶೆಗಳಿಗೆ ಅನುಗುಣವಾದ ವಸ್ತುಗಳನ್ನ ರೈತ ಬೆಳೆದ್ರೆ ಮಾತ್ರ ಜನ ತಗೊಳ್ತಾರೆ. ಯಾಕಂದ್ರೆ ಇವತ್ತು ಜಗತ್ತು ಹಳ್ಳಿಯಾಗಿ ಬಿಟ್ಟಿದೆ. ಹಾಗಾಗಿ ರೈತರು ಪೂರಕ ಆದಾಯದ ಮಾರ್ಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಬೇಕು. ಹಾಗಾಗಿ ಒಂದು ಆದಾಯದ ಬದಲು ಅನೇಕ ಆದಾಯದ ಮೂಲಗಳು ಇದ್ರೆ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸ್ತದೆ. ಇನ್ನೂ ಒಂದು ವಿಷಯ ಹೇಳ್ತೇನೆ, ನಮ್ಮ ಯುವಕರು ಇದ್ದಾರಲ್ಲ, ಈ ದೇಶದ ಆಸ್ತಿ, ಜಗತ್ತಿನ ಆಸ್ತಿ. ಇವತ್ತು ಏನು ವಿಶ್ವ ಇದೆ ಅದು ಯುವಕರ ವಿಶ್ವ. ಹಾಗಾಗಿ ಯುವಕರು ಅದೇ ಪುಸ್ತಕ ಇಲ್ಲ, ಹೊಸ ಕೌಶಲಗಳು ಬೇಕು. ಯಾವ ಕೌಶಲಗಳು ಬೇಕು ಅಂತ ಹೇಳಿದ್ರೆ, ಆರ್ ಯು ಇಂಡಸ್ಟ್ರಿ ರೆಡಿ? ಉದ್ಯೋಗ ನಿಮ್ಮಿಂದ ಬೇರೆ ಬೇರೆ ಕೌಶಲಗಳನ್ನ ನಿರೀಕ್ಷೆ ಮಾಡುತ್ತೆ. ಬಹಳ ಹಿಂದೆ ಕೇವಲ ಒಬ್ಬ ವಿದ್ಯಾರ್ಥಿ ಪಾಠವನ್ನ ಓದಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರಾಯ್ತು, ಪರೀಕ್ಷೆಯಲ್ಲಿ ಬರೆದ್ರೆ ಅಂಕ ಬರೆದ್ರೆ ಅದರ ಮೇಲೆ ಅವನಿಗೆ ಉದ್ಯೋಗ. ಇವತ್ತದಲ್ಲ, ಕೌಶಲಗಳು ಮುಖ್ಯ. ಹಾಗಾಗಿ ಬದಲಾಗ್ತಿರುವಂತ ಜಗತ್ತಿನಲ್ಲಿ ಕೌಶಲ್ಯವೇ ಅತ್ಯುತ್ತಮ ಬಂಡವಾಳ. ಶಿಕ್ಷಣದ ಜೊತೆಗೆ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಕೌಶಲಗಳನ್ನು ಬೆಳೆಸಿಕೊಳ್ಳಬೇಕು. ದಯವಿಟ್ಟು ವದಂತಿಗಳಿಗೆ ಕಿವಿ ಕೊಡಬೇಡಿ. ಅಲ್ಲಿ ಯುದ್ಧ ಆಗ್ತದೆ, ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ಭಯ ಬೇಡ, ನಾವು ಸಿದ್ಧರಾಗಿರೋಣ. ಹಾಗಾಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕಷ್ಟ ಕಾಲದಲ್ಲಿ ಕಾಪಾಡುವುದು ದುಡಿಮೆ, ಉಳಿತಾಯ ಮತ್ತು ಒಗ್ಗಟ್ಟು. ಮೂರು ವಿಷಯಗಳು ಯಾವ್ದೆಲ್ಲ? ಒಂದು ದುಡಿಮೆ, ನಾವು ದುಡಿಯಬೇಕು. ಎರಡನೇದಾಗಿ ನಾವು ಉಳಿತಾಯ ಮಾಡಬೇಕು ಮತ್ತು ಒಗ್ಗಟ್ಟು ಕೆಲಸ ಮಾಡಬೇಕು. ಉಳಿತಾಯ ವರ್ಕ್ ಸೇವ್ ಅಂಡ್ ಯುನೈಟ್, ಆಗ ಮಾತ್ರ ನಮ್ಗೆ ಈ ಸಮಯದಲ್ಲಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು. ಹಾಗಾಗಿ ಕುಟುಂಬದಲ್ಲಿ ಪರಸ್ಪರ ವಿಶ್ವಾಸ ಇದ್ರೆ, ಖರ್ಚಿನಲ್ಲಿ ಶಿಸ್ತು ಇದ್ರೆ, ಆದಾಯದಲ್ಲಿ ವೈವಿಧ್ಯತೆ ಇದ್ರೆ, ಸಮಾಜದಲ್ಲಿ ಸಹಕಾರ ಮನೋಭಾವ ಇದ್ರೆ, ಯಾವುದೇ ಆರ್ಥಿಕ ಸಂಕಷ್ಟವನ್ನ ನಾವು ಬಹಳ ಧೈರ್ಯವಾಗಿ ಎದುರಿಸಬಹುದು. ಕೊನೆಗೊಂದು ಹೇಳ್ತೇನೆ, ಸಮೃದ್ಧ ಕುಟುಂಬಗಳು ಹೆಚ್ಚು ಸಂಪಾದಿಸುವುದರಿಂದ ಸಮೃದ್ಧ ಆಗುವುದಿಲ್ಲ. ಸಂಪಾದಿಸಿದ ಹಣವನ್ನು ವಿವೇಕದಿಂದ ಬಳಸುವುದರಿಂದ ಮಾತ್ರ ಸಮೃದ್ಧ ಆಗುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ಹೆಚ್ಚು ದುಡಿತೇನೆ, ಹೆಚ್ಚು ಸಂಪಾದನೆ ಮಾಡ್ತೇನೆ, ನಾನು ಸಮೃದ್ಧನಾಗ್ತೇನೆ. ಇಲ್ಲ, ನೀವು ಸಂಪಾದಿಸಿದ ಹಣವನ್ನ ಹೇಗೆ ವಿವೇಕದಿಂದ ಖರ್ಚು ಮಾಡ್ತೀರಿ ಅದು ನಿಮಗೆ ಸಮೃದ್ಧಿಯನ್ನು ತಂದು ಕೊಡ್ತದೆ. ಹಾಗಾಗಿ ಜಗತ್ತಿನಲ್ಲಿ ಆರ್ಥಿಕ ಬಿರುಗಾಳಿಯನ್ನ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಯ ಆರ್ಥಿಕ ದೋಣಿಯನ್ನು ಶಿಸ್ತು, ಉಳಿತಾಯ ಮತ್ತು ಪರಿಶ್ರಮದ ತೆಪ್ಪಗಳಿಂದ ರಕ್ಷಿಸಬಹುದು. ಕೇಳಿ,
1: ಕೊನೆಯದಾಗಿ ಒಂದು ಪ್ರಶ್ನೆ ಸರ್, ಉಜಿರೆ ಜನರು ಮತ್ತೆ ನಮ್ಮ ಕೇಳುಗರಿಗೆ ಏನ್ ಸಂದೇಶ ನೀಡಲು ಬಯಸ್ತೀರಾ ಸರ್?
0: ಸಾಮಾನ್ಯ ತುಂಬಾ ವಿಷಯ ಹೇಳಿದ್ದೇನೆ, ಒಂದು ನೆನಪಿರ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಾ ಇದೆ, ನಮ್ಗೇನು ಸಂಬಂಧ ಅಂತ ಇಂಡಿಫರೆಂಟ್ ಆಗಿ ನಾವಿರುವುದು ಬೇಡ. ಅದು ನಮ್ಮ ಮೇಲೆ ಪರಿಣಾಮ ಬೀರ್ತದೆ ಅನ್ನುವ ಭಾವನೆ ನಮ್ಗೆ ಬೇಕು. ಭಯ ಬೇಡ, ಆತಂಕ ಅಗತ್ಯ ಇಲ್ಲ. ಪ್ರತಿಯೊಂದು ಜನ, ಪ್ರತಿಯೊಂದು ಕುಟುಂಬ ಕೂಡ ಸರಳ ಕ್ರಮಗಳನ್ನು ಅನುಸರಿಸಬೇಕು. ಇವಾಗಲೇ ಹೇಳಿದ್ದೇನೆ, ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಿ, ಆದಾಯಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಡಿ. ಅನಗತ್ಯ ಸಾಲ ಬೇಡ, ಉಳಿತಾಯ ಮಾಡೋಣ, ಆಡಂಬರದ ಖರ್ಚುಗಳನ್ನು ಬಿಟ್ಟು ಬಿಡೋಣ. ಮನೆಯ ಸುತ್ತಮುತ್ತ ಸಾಧ್ಯ ಆದ್ರೆ ತರಕಾರಿ ಬೆಳೆಯಿರಿ, ಚಟ್ಟಿಯಲ್ಲಾದ್ರೆ ಚಟ್ಟಿಯಲ್ಲಿ, ಹ್ಯಾಂಗಿಂಗ್ ಪಾಟ್ ಅಲ್ಲಾದ್ರೆ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಗಿಡಗಳನ್ನು ಬೆಳೆಸಿ, ತರಕಾರಿಯನ್ನು ಬೆಳೆಸಿ ಅಂಗಡಿಗೆ ಹೋಗಿ ತರುವ ಬದಲಿಗೆ ನಮ್ಮ ಮನೆಯಲ್ಲೇ ಬೆಳೆಸಬಹುದಲ್ಲ. ರೈತರು ಬೇರೆ ಬೇರೆ ಬೆಳೆಗಳನ್ನ ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕು. ಮುಖ್ಯವಾಗಿ ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಜಗತ್ತಿನ ಬೆಳವಣಿಗೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಶಿಕ್ಷಣ ಪಾಠ ಪುಸ್ತಕಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ ಅಂತ ನನ್ನ ವಿನಂತಿ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಹನಿ ಹನಿ ಕೂಡಿ ಹಳ್ಳ, ಕಾಸು ಕಾಸು ಕೂಡಿದರೆ ಸಂಪತ್ತು. ಅದೇ ರೀತಿ ಇಂದಿನ ಉಳಿತಾಯವೇ ನಾಳಿನ ಭದ್ರತೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ದುಡಿಮೆ ನಮ್ಮ ಶಕ್ತಿ, ಉಳಿತಾಯ ನಮ್ಮ ಭದ್ರತೆ, ಒಗ್ಗಟ್ಟು ನಮ್ಮ ಸಂಪತ್ತು, ಮತ್ತು ನಮ್ಮ ವಿವೇಕ ನಮ್ಮ ಮಾರ್ಗದರ್ಶಕ. ಈ ನಾಲ್ಕು ಮೌಲ್ಯಗಳನ್ನು ಪಾಲಿಸಿದ್ರೆ ಯಾವುದೇ ಆರ್ಥಿಕ ಸವಾಲುಗಳನ್ನು ನಾವು ಯಶಸ್ವಿಯಾಗಿ ಎದುರಿಸಬಹುದು.
1: ಯಾವ ರೀತಿ ಯುದ್ಧ ನಮಗೆ ಪರಿಣಾಮ ಬೀಳುತ್ತೆ ಅಥವಾ ನಮ್ಮ ಯೋಜನೆಗಳನ್ನು ಯಾವ ರೀತಿ ಹಾಕೊಂಡಿರ್ಬೇಕು ನಾವು, ಆಮೇಲೆ ನಾವು ಏನ್ ಮಾಡಿದ್ರೆ ನಮ್ಮ ಜೀವನ ಮುಂದೆ ಸುಲಭ ಆಗಿರ್ತದೆ ಅನ್ನ ಎಲ್ಲಾ ವಿಷಯಗಳನ್ನ ತುಂಬಾ ಸರಳವಾಗಿ ವಿವರಿಸಿದ್ದಾರೆ ಸರ್. ಅದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ಆದಿತ್ಯ ಮಂಡಳಿ ನಿಮ್ಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಪ್ರಿಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7760133904. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ, 7760133904. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಶ್ರುತಾ ಆಳ್ವ, 9ನೇ ತರಗತಿ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಸೆಕೆಂಡರಿ ಶಾಲೆ ಉಜಿರೆಯ ವಿದ್ಯಾರ್ಥಿಗಳಾದ ನಾವು ತುಳುನಾಡಿನ ಸಂಸ್ಕೃತಿಯ ವಿಶೇಷತೆಯ ಕುರಿತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದೇವೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯು ಪರಶುರಾಮ ಸೃಷ್ಟಿ ಎಂದು ಪ್ರಖ್ಯಾತಿಯನ್ನು ಪಡೆದಿದೆ. ತನ್ನ ತಪಸ್ಸಿಗಾಗಿ ಸಮುದ್ರ ರಾಜನಿಗೆ ಈ ಸ್ಥಳದಿಂದ ಹಿಂದೆ ಸರಿಯುವಂತೆ ಆಜ್ಞೆ ಮಾಡಿದ ಪರಶುರಾಮರು ಈ ಸ್ಥಳವನ್ನು ತಪಸ್ಸಿಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರತೀತಿ ಇದೆ. ಭೌಗೋಳಿಕವಾಗಿ ನೋಡಿದರೂ ಇದು ಸಮುದ್ರದಿಂದ ಸ್ವಲ್ಪ ತಗ್ಗು ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಉಳಿದ ಭೂಮಿ ಎಲ್ಲವೂ ಬ್ರಹ್ಮನ ಸೃಷ್ಟಿಯಾದರೆ ಇದೊಂದು ಮಾತ್ರ ಪರಶುರಾಮ ಸೃಷ್ಟಿ ಎಂದು ಗುರುತಿಸಿಕೊಂಡಿದೆ. ಈ ಕಾರಣಕ್ಕಾಗಿ ಇದು ಭಕ್ತಿ, ಆರಾಧನೆ, ಪೂಜೆ, ಪುರಸ್ಕಾರಾದಿಗಳು ಇಲ್ಲಿನ ಹೆಗ್ಗುರುತು. ನಾಗಾರಾಧನೆ, ದೈವಾರಾಧನೆಗಳು ಇಲ್ಲಿಯ ಉಸಿರು. ಆಟಿ ತಿಂಗಳೊಂದು ಅತಿ ಮಳೆಯಿಂದ ಕೂಡಿರುವುದರಿಂದ ಕೃಷಿ ಕೆಲಸ ಕಾರ್ಯಗಳು ಮುಗಿದು ವಿಶ್ರಾಂತಿಯ ಸಮಯ. ಆದ್ದರಿಂದ ಈ ಸಮಯವೇ ವಿನೋದ ಕೂಟಗಳ ವ್ಯವಸ್ಥೆಗೆ ಸೂಕ್ತ ಎನಿಸಿಕೊಂಡಿದೆ. ನಮ್ಮ ತುಳುನಾಡು 2000 to 2500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕೇರಳದ ಕೆಲವು ಭಾಗಗಳನ್ನು ಒಳಗೊಂಡಿರುವ ಐತಿಹಾಸಿಕ ಸಾಂಸ್ಕೃತಿಕ ಪ್ರದೇಶ. ವೈಭವ ಅಷ್ಟೇ ಅಲ್ಲ, ತುಳುನಾಡಿನ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆಯಾದ ಪೂಜಾ.
1: ಮಣ್ಣಿನ ಕಂಪಿನಲ್ಲಿ ಸಂಸ್ಕೃತಿಯ ಸೊಗಡಿದೆ, ಸಮುದ್ರದ ಅಲೆಗಳಲ್ಲಿ ಪರಂಪರೆಯ ನಾದವಿದೆ, ಜನಪದ ಹಾಡುಗಳಲ್ಲಿ ಬದುಕಿನ ಕಥೆ ಇದೆ, ಆತಿಥ್ಯದಲ್ಲಿ ಆತ್ಮೀಯತೆ ಇದೆ. ಇದೆಲ್ಲವನ್ನು ತನ್ನ ಮಡಿಲಲ್ಲಿ ಹೊತ್ತು ನಿಂತಿರುವ ಸುಂದರವಾದ ನಾಡು ನಮ್ಮ ತುಳುನಾಡು. ಇದು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಭಾಷೆಯ ಸೊಗಡು, ಕಲೆಗಳ ವೈಭವ, ಆಚರಣೆಗಳ ವೈವಿಧ್ಯ, ಕೃಷಿಯ ಪರಂಪರೆ ಮತ್ತು ಜನರ ಪ್ರೀತಿ ಸೌಹಾರ್ದದಿಂದ ಕೂಡಿದ ಸಂಸ್ಕೃತಿಯ ನೆಲೆ. ತುಳುನಾಡು ಎಂದರೆ ಪ್ರಕೃತಿಯ ಸೌಂದರ್ಯ ಮತ್ತು ಸಂಸ್ಕೃತಿಯ ಶ್ರೀಮಂತಿಕೆಯ ಸಂಗಮ. ಕರಾವಳಿಯು ಕರ್ನಾಟಕದ ಪ್ರದೇಶದಲ್ಲಿ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅರಬ್ಬಿ ಸಮುದ್ರದ ಅಲೆಗಳು, ಹಸಿರು ಗದ್ದೆಗಳು, ತೆಂಗು ಅಡಿಕೆ ತೋಟಗಳು, ಮಳೆಗಾಲದ ಸೊಬಗು, ಇವೆಲ್ಲವೂ ತುಳುನಾಡಿನ ಪ್ರಕೃತಿಯ ವೈಶಿಷ್ಟ್ಯಗಳು. ಇಲ್ಲಿನ ಜನಜೀವನದಲ್ಲಿ ಕೃಷಿ, ಸಮುದ್ರ, ಕುಟುಂಬ, ಊರಿನ ಸಂಬಂಧಗಳು ಮತ್ತು ದೇವತಾ ಆರಾಧನೆಗಳಿಗೆ ವಿಶೇಷ ಸ್ಥಾನವಿದೆ. ತುಳುನಾಡಿನ ವಿಶೇಷತೆ ಅದರ ಪ್ರಕೃತಿಯಲ್ಲಿ ಮಾತ್ರವಲ್ಲ, ಇಲ್ಲಿನ ಭಾಷೆ, ಆಹಾರ, ಉಡುಗೆ, ಜನಪದ ಕಲೆಗಳು, ಹಬ್ಬ ಹರಿದಿನಗಳು ಮತ್ತು ಆಚರಣೆಗಳಲ್ಲೂ ಅದರ ಸಂಸ್ಕೃತಿಯ ವೈಭವ ಕಾಣಿಸುತ್ತದೆ. ತುಳು ಭಾಷೆಯು ತುಳುನಾಡಿನ ಜನರ ಜೀವನದೊಂದಿಗೆ ಬೆಸೆದುಕೊಂಡಿರುವ ಪ್ರಮುಖ ದ್ರಾವಿಡ ಭಾಷೆ. ತುಳು ಭಾಷೆಯಲ್ಲಿರುವ ಗಾದೆಗಳು, ಜನಪದ ಹಾಡುಗಳು, ಪಾರ್ದನಗಳು ಮತ್ತು ಮೌಖಿಕ ಪರಂಪರೆಗಳು ತಲೆಮಾರುಗಳಿಂದ ತಲೆಮಾರಿಗೆ ಸಂಸ್ಕೃತಿಯ ನೆನಪುಗಳನ್ನು ಸಾಗಿಸುತ್ತಿವೆ. ಭಾಷೆ ಎನ್ನುವುದು ಕೇವಲ ಸಂವಹನದ ಸಾಧನವಲ್ಲ, ಅದು ಒಂದು ಜನಾಂಗದ ಇತಿಹಾಸ, ಭಾವನೆ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಕನ್ನಡಿಯಾಗಿದೆ.
0: ಈ ನಮ್ಮ ಸುಂದರ ತುಳುನಾಡು ಹೀಗೆ ವಿಶೇಷತೆಗಳನ್ನ ಹೊಂದಿದ್ದು ಅದನ್ನು ಪ್ರೀತಿ, ಭಾವನೆ ಹಾಗೂ ಸುಂದರ ಪದಗಳನ್ನು ಪೋಣಿಸಿ ಹಾಡಿನ ಮೂಲಕ ಹೇಳಲು ಬರುತ್ತಿದ್ದಾರೆ ನನ್ನ ಸ್ನೇಹಿತರು.

0: ಈಗ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಕಿರು ಸಂಭಾಷಣೆ ನನ್ನ ಮಿತ್ರರಿಂದ.
1: ಸೃಜನ್, ನಿನಗೆ ತುಳುನಾಡಿನ ಸಂಸ್ಕೃತಿಯ ವಿಶೇಷತೆ ಏನಂತ ಗೊತ್ತಾ?
2: ಹಾದಿತಿ, ನನಗೆ ಗೊತ್ತು. ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಶೈಲಿ.
1: ಸೃಜನ್, ನಮ್ಮ ಹಳೆಯ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ?
2: ಹಾದಿತಿ, ಯಾಕೆ ಅಂತ ನನಗೆ ಗೊತ್ತು, ಹೇಳ್ತೀನಿ ಕೇಳು. ನಮ್ಮ ಸಂಸ್ಕೃತಿ ನಮ್ಮ ಗುರುತು, ಅದನ್ನು ತಿಳಿದುಕೊಂಡು ಗೌರವಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ನಮ್ಮ ಜವಾಬ್ದಾರಿ.
1: ಹಾಗಾದರೆ ನಾವು ಅದಕ್ಕಾಗಿ ಏನು ಮಾಡಬೇಕು?
2: ನೋಡು ಅದಿತಿ, ಅದಕ್ಕಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಕಲೆ ಆಚರಣೆಗಳನ್ನು ತಿಳಿದುಕೊಳ್ಳಬೇಕು ಮತ್ತು ಅವುಗಳಲ್ಲಿರುವ ಉತ್ತಮ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇಷ್ಟು ಮಾಡಿದ್ರೆ ಸಾಕು.
1: ಸೃಜನ್, ಹಾಗಾದರೆ ನಮ್ಮ ಭಾಷೆ ಸಂಸ್ಕೃತಿಗಳನ್ನು ಉಳಿಸಿಕೊಂಡು ಹೋಗಲು ನಮ್ಮಲ್ಲಿ ಯಾವೆಲ್ಲ ಮೌಲ್ಯಗಳನ್ನು ನಾವು ಹೊಂದಿರಬೇಕು?
2: ಅದಿತಿ, ಆ ಮೌಲ್ಯಗಳು ಯಾವುದು ಅಂತ ಹೇಳ್ತೀನಿ ಕೇಳು. ಪ್ರಕೃತಿಯ ಮೇಲಿನ ಪ್ರೀತಿ, ಹಿರಿಯರಿಗೆ ಗೌರವ, ಕುಟುಂಬದ ಮಹತ್ವ, ಸಹಕಾರ ಮತ್ತು ಒಗ್ಗಟ್ಟು, ಆತಿಥ್ಯ, ಪರಿಶ್ರಮ, ಕೃಷಿಯ ಮೇಲಿನ ಗೌರವ, ಪರಂಪರೆಯ ಸಂರಕ್ಷಣೆ, ಸ್ಥಳೀಯ ಭಾಷೆಯ ಮೇಲಿನ ಅಭಿಮಾನ.
1: ಇಷ್ಟು ಹೊತ್ತು ನಾವು ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಮೌಲ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ವಾ? ಅವುಗಳನ್ನು ನಾವು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಮುಂದುವರಿಸಿಕೊಂಡು ಹೋಗೋಣ ಅಲ್ವಾ ಸೃಜನ್?
2: ಹೌದು ಅದಿತಿ.
0: ಈಗ ನಮ್ಮ ತುಳುನಾಡಿನ ಸೌಂದರ್ಯತೆಯನ್ನು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶಾನ್ಯ ಮತ್ತು ಬಳಗ.
3: ನೀನಮ್ಮ ತುಳುನಾಡು, ಸತ್ಯ ಧರ್ಮದ ಗೂಡು.

ಗಂಡು ಕಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯಕ್ಷಗಾನದ ತವರೆನಿಸಿರುವ ನಮ್ಮ ಈ ನಾಡು ಹಲವು ಜಾನಪದ ಕಲೆಗಳನ್ನು ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ಕೊಟ್ಟಿದೆ. ಕವಿ ಪುಂಗರು ಜನಿಸಿದ ರಾಣಿ ಅಬ್ಬಕ್ಕರಂತಹ ಧೈರ್ಯಶಾಲಿಗಳ ಶ್ರೇಷ್ಠ ತವರಾಗಿರುವ ಈ ನಾಡು ಹಿಂದೆಯೂ ಇಂದು ಎಂದೆಂದಿಗೂ ಎಲ್ಲಾ ನಾಡುಗಳಿಗೆ ಮಾದರಿ ಎನಿಸಿ ಬುದ್ಧಿವಂತರ ನಾಡು ಎಂದು ಮೆರೆದು ಬಾಳಿ ಬೆಳಗಿ ಪ್ರಖ್ಯಾತಗೊಳ್ಳುತ್ತಿದೆ. ಪ್ರೀತಿಯ ಕೇಳುಗರೆ, ಇಷ್ಟು ಹೊತ್ತು ನೀವು ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರ, ಸಂಪ್ರದಾಯ, ಆಹಾರ, ಉಡುಗೆಗಳ ಬಗ್ಗೆ ಹಾಡು ಸಂಭಾಷಣೆಯ ಮೂಲಕ ತಿಳಿದಿದ್ದೀರಿ. ತುಳುನಾಡಿನ ಮಣ್ಣು ನಮ್ಮ ಹೆಮ್ಮೆ, ತುಳು ಭಾಷೆ ನಮ್ಮ ಸೊಗಡು, ತುಳು ಸಂಸ್ಕೃತಿ ನಮ್ಮ ಗುರುತು. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ಆಲಿಸಲು ತಮ್ಮ ಸಮಯವನ್ನು ಕಾಯ್ದಿರಿಸಿದ್ದಕ್ಕಾಗಿ ತಮಗಿದು ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಸಂಯೋಜನೆ ಶಿಕ್ಷಕರಾದ ಸರ್ವೋತ್ತಮ್ ಗೌಡ ಹಾಗೂ ಶ್ರೀಮತಿ ಅರ್ಚನಾ ಎಂ ಒಡೆಯರ್ ಮತ್ತು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅನನ್ಯ ಜೆ, ಅಮೂಲ್ಯ ಎಸ್ ಎಲ್, ನಿಶಾನ್ಯ, ಆತ್ಮಿ, ಲಕ್ಷ್ಮಿ, ತ್ರಿಷಾ, ಮಾನ್ವಿ, ಹನ್ಸಿಕಾ, ಕನಕಶ್ರೀ ಜೈನ್, ತನುಷ್ ಬಿ ಹೆಗ್ಡೆ, ಪೂಜಾ, ಸೃಜನ್, ಅದಿತಿ ಎಂ, ನಿರೂಪಣೆಯಲ್ಲಿ ನಾನು ಶ್ರುತಾ ಆಳ್ವ, ಎಲ್ಲರಿಗೂ ವಂದನೆಗಳು.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಕಚಾ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ ನಲ್ಲೂ ನಾವ್ ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರು ಮತ್ತೆ ಯಾವ್ದಾದ್ರೂ ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್

ಶಿನಿ ಮನೆಗ್ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಸೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನು ಅವಾಗ್ಲೇ ಹೇಳಿದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ಟರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರು ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ, ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಬನ್ನಿ ಕೈ ಜೋಡಿಸೋಣ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ, ಒಂದು ಹೆಜ್ಜೆ ಸ್ವಚ್ಛತೆಯಡೆಗೆ.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಉಜಿರೆ.
8: ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್.
7: ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ನುರಿತ ಪ್ರಾಧ್ಯಾಪಕರು, ಆಧುನಿಕ ಲ್ಯಾಬ್, ಹಾಸ್ಟೆಲ್ ಸೌಲಭ್ಯ ಹಾಗೂ ಅತ್ಯುತ್ತಮ ಪ್ಲೇಸ್ಮೆಂಟ್.
8: ಈಗಲೇ ಪ್ರವೇಶಾತಿ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ 8762127991 ಅಥವಾ 0825623691.
7: SDM ಇಂಜಿನಿಯರಿಂಗ್ ಕಾಲೇಜ್, ಉಜಿರೆ. ಎಕ್ಸಲೆನ್ಸ್ ಇನ್ ಎಜುಕೇಶನ್, ಕಮಿಟ್ಮೆಂಟ್ ಟು ಸೊಸೈಟಿ.
9: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ, ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
10: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ, ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ಗುಮ್ಮಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗ್ತು ಬೇರೆ ಮೂಲ ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದಸಾಯ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಏನು ನೀನಾದ ಏನಕ್ಕೇನೂ ನಿಖಿಲಕ್ಕೇನಿಲ್ಲ.
11: ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.